ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 11ನೇ ದಿನ ಅಂದರೆ 2026 ಇಸವಿ, ಜುಲೈ ತಿಂಗಳ 2ನೇ ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 675 ಕಿಲೋಹರ್ಟ್ಸ್ ಮತ್ತು FM 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:35. ಮಿತಿಯೊಳು ಇರು ನೀನು, ಅತಿ ಆಸೆ ಪಡಬೇಡ, ಮಿತಿ ಬೇಕು ಮನದ ನೆಮ್ಮದಿಗೆ. ಇರುವೆ ಉಬ್ಬಿದರೇನು, ಉದ್ದವಾದೀತೇನು, ಪಾಠವಾಗಿರಲಿದು ನಿನಗೆ. SV ಪರಮೇಶ್ವರ ಭಟ್ಟರು. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರ. ಬೆಳಗಿನ ಶುಭೋದಯ.

ಸಮಯ 6:25. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:35 ಕರುಣಾಳು ಬಾವಿಳಿಕೆ. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್. 6:40 ನೇಗಿಲ ಮಿಡಿತ. ಭತ್ತದಲ್ಲಿ ಕಾಂಡಕಾರಕ ಹುಳು ಮತ್ತು ಅದರ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ತೀರ್ಥಹಳ್ಳಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಜನ್ ಕುಮಾರ್ ನಾಯಕ್. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ದೇಸಿ ತುಪ್ಪದ ಮಹತ್ವ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಗಿರಿರಾಜ್ ಖಜೆ. 6:50 ಸುದ್ದಿ ಮಿಂಚು. 7:30 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಯುತ MS ಸಂತೋಷ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ MK ಶಿವಕುಮಾರ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋಕೆ ನಮ್ಮ ವಾಟ್ಸಪ್ ಸಂಖ್ಯೆ 9:08157260000. 11:00 ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ರಚಿತ ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತ ದರ್ಶನಂ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀಯುತ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಶ್ರೀಯುತ HR ವಾಸುದೇವ್. 11:30 ಸೇವಾ ಮಾಹಿತಿ. 11:35 ಭಾವಗೀತೆಗಳು. 11:45 ಜನಪದ ಸಂಗೀತ. ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಶ್ರೀಮತಿ ಕಾಳಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದಗಳು. 1:20 ಚಿತ್ರಗೀತೆ. 2:40 ಭಾವಗೀತೆ. 3:00 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆ. 6:51 ಕಿಸಾನ್ ವಾಣಿ. ತೋಟಗಾರಿಕಾ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ DR ಸಂಜಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ನಂತರ ಪರಿಸರ ಗೀತೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:30 ಚಿಂತನ ಶ್ರೀಯುತ ದಿವಾಕರ ಡೋಂಗ್ರಿ ಅವರಿಂದ. 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. PM ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 6:30 ಜಿಲ್ಲಾ ವಾರ್ತಾಪತ್ರ. 7:20 ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳೆಂದರೆ 7:45 ಹಿಂದಿ ಚಿತ್ರಗೀತೆಗಳು. 8:00 ಹಾಗೂ 10:00 ಕನ್ನಡ ಚಿತ್ರಗೀತೆಗಳು. 9:30 ಕನ್ನಡ ಭಾರತಿ. ದೆಹಲಿ ಕೇಂದ್ರದಿಂದ 7:20 ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನ ಓವನ್ನಲ್ಲಿ ನಡೆಯುವ ICC 2020 ಮಹಿಳಾ ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಕೊನೆಯವರೆಗೂ ಕೇಳಬಹುದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರಾಧನಕ್ಕೆ ಆತ್ಮೀಯವಾದ ಸ್ವಾಗತ. ಭಕ್ತಿ ಭಂಡಾರಿ ಬಸವಣ್ಣನವರು ಪೂಜೆಯನ್ನು ಮುಗಿಸ್ಕೊಂಡು ಪೂಜಾಗೃಹದಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ ಅಲ್ಲಿ ಒಬ್ಬ ವ್ಯಕ್ತಿ ಬಸವಣ್ಣನವರಿಗೆ ನಮಸ್ಕಾರ ಮಾಡಿ, ಗುರುಗಳೇ, ನನಗೂ ಪೂಜೆಯನ್ನು ಮಾಡುವಂತಹ ಆಸೆ, ನಾನು ಮಾಡಬಹುದಾ ಅಂತ ವಿನಮ್ರವಾಗಿ ಕೇಳ್ತಾನೆ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ ಆಲಿಸೋಣ ಈ ಹಾಡಿನ ನಂತರ. ಇಂದಿನ ಗೀತಾರಾಧನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗುರುವಂದನ ಭವನಾಶನ. ಲಕ್ಷ್ಮೀನಾರಾಯಣ ಐತಾಳ್ ಅವರ ರಚನೆಯನ್ನು ಹಾಡಿದ್ದಾರೆ ಶಂಕರ್ ಶಾನ್ಭಾಗ್.

ಹೀಗೆ ಬಸವಣ್ಣನವರು ಲಿಂಗ ಪೂಜೆಯನ್ನು ಕುರಿತು ಆ ವ್ಯಕ್ತಿಗೆ ಉಪದೇಶವನ್ನು ಮಾಡ್ತಾರೆ, ಜೊತೆಗೆ ಒಂದು ಕಾಯಕವನ್ನು ಕೊಡ್ತಾರೆ. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ನೀನು ಮನೆ ಮನೆಗೆ ಹೋಗಿ ಎಲ್ಲರನ್ನೂ ಎಚ್ಚರಿಸಿ ಪೂಜೆಯನ್ನು ಮಾಡೋದಕ್ಕೆ ಅವರನ್ನು ಪ್ರೇರೇಪಿಸು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಧನ್ಯೋಸ್ಮಿ ಅಂತ ಹೇಳಿ ಉಪದೇಶವನ್ನು ಪಡಿತಾನೆ. ಆ ಉಪದೇಶವನ್ನು ಪಡೆದ ವ್ಯಕ್ತಿಯೇ ಶರಣ ಚಾಂಗು ಮಲ್ಲಯ್ಯ ಅಂತ ಹೇಳಿ. ಗೀತಾರಾಧನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವಿದ್ಯಾಭೂಷಣರ ಧ್ವನಿಯಲ್ಲಿ ಕಮಲೇಶ ವಿಠಲರ ಕೃತಿ ಮಂದಿರಕ್ಕೆ ಬಾ.

ಹೀಗೆ ಚಾಂಗುಮಲೆಯ ಕಾಯಕ ಪ್ರತಿನಿತ್ಯ ಸೂರ್ಯ ಉದಯಕ್ಕೆ ಮುಂಚೆ ಮನೆ ಮನೆಗೆ ತೆರಳಿ ಪೂಜೆಯನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಮಾಡ್ತಾಯಿದ್ರು ಜನಗಳಿಗೆ. ಶ್ರೀಮಂತನ ಮಗ ಒಬ್ಬ ಎಷ್ಟೇ ಕರೆದರೂ ಎಚ್ಚರಾಗ್ತಾ ಇರಲಿಲ್ಲ. ಆಗ ಮಲ್ಲಯ್ಯ ಬಸವಣ್ಣನವರ ವಚನವನ್ನು ಆತನಿಗೆ ಹೇಳ್ತಾನೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅಂತ. ಈ ವಚನವನ್ನು ಕೇಳ್ತಾ ಇದ್ದಾಗೇ ಶ್ರೀಮಂತನ ಮಗ ಎಚ್ಚರಗೊಂಡು ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡೋದ್ರ ಮೂಲಕ ಬದಲಾವಣೆ ಆಗ್ತಾನೆ. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಬಸವೇಶ್ವರರ ವಚನವನ್ನು ಹಾಡಿದ್ದಾರೆ ಸುರೇಶ್ ಹೊಡ್ಲೂರು.

ಹೀಗೆ ಬಸವಣ್ಣನವರು ನೀಡಿದಂತಹ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ನೂರಾರು ಜನರನ್ನು ಎಚ್ಚರಿಸ್ತಾ ಸಮಾಜವನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರಯತ್ನಿಸುವಲ್ಲಿ ಅವಿರತವಾಗಿ ಶ್ರಮಿಸಿದವರು ಶರಣ ಚಾಂಗಮಲ್ಲಯ್ಯ. ಇಂತಹ ಶಿವಶರಣನನ್ನು ಸ್ಮರಿಸ್ತಾ ಇಂದಿನ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಗಿಸೋಣಂತೆ. ಮೂಲ ರೂಪ ತೋರೋ ವೀರೇಶ್ ಬೆಳಗಲಪೇಟೆ ಅವರ ರಚನೆಯನ್ನು ಹಾಡಿದ್ದಾರೆ ಹೇಮಂತ್ ಕುಮಾರ್ ಹಾಗೂ ಸಂಗಡಿಗರು.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ
1: ಸಮಯ 6:35:35. ಇದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು 1882 ಹೊತ್ತಿಗಾದಂತಹ ಘಟನೆ ಅಂತ ದಾಖಲಾಗಿದೆ. ಒಬ್ಬ ಮನುಷ್ಯ ಇಮ್ಯಾನ್ಯುವಲ್ ನಿಂಗರ್ ಅಂತ ಹೆಸರು, ನೆನಪಿಡಬೇಕಾದಂತ ಹೆಸರು ಇಮ್ಯಾನ್ಯುವಲ್ ನಿಂಗರ್ ಅಂತ. ಅವನ ಹೆಂಡತಿ ಅಡಿಲೇಡ್ ಅಂತಕ್ಕೆ, ಇಬ್ರು ಜರ್ಮನಿಯಿಂದ ಅಮೆರಿಕಕ್ಕೆ ಬಂದು ವಲಸೆ ಬಂದರು. ಅವನು ಒಳ್ಳೆ ಆರ್ಟಿಸ್ಟ್, ಬ್ಯಾನರ್ ಬರೀತಿದ್ದ, ಕಂಪನಿ ಹೆಸರು ಬರೆಯೋನು, ಬೋರ್ಡ್ ಬರೆಯೋನು, ಅದರಿಂದ ಜೀವನ ಆಗಬೇಕು. ಕೆಲವೊಂದು ಚಿತ್ರನೂ ಬರೆದು ಮಾರಾಟ ಮಾಡ್ತಿದ್ದ, ಯಾರು ಅಷ್ಟು ತಗೋತಿರ್ಲಿಲ್ಲ. ಜೀವನ ನಡೆಸೋ ದುರ್ಭರ ಆಗ್ಬಿಡ್ತು. ಅವನಿಗೆ ಒಂದು ಕೆಟ್ಟ ವಿಚಾರ ಬಂತು, ಇಷ್ಟು ಒಳ್ಳೆ ಆರ್ಟಿಸ್ಟ್ ಇದ್ದೀನಿ ನಾನು, ಈ ಖೋಟಿ ನೋಟ್ಗಳನ್ನು ಯಾಕೆ ತಯಾರು ಮಾಡಬಾರದು ಅನ್ಕೊಂಡ. ಹೋಗಿ ನೋಟ್ ತಯಾರು ಮಾಡುವಂತಹ ಕಾಗದ ಸ್ಪೆಷಲ್ ಇರ್ತದಲ್ಲ, ಆ ಕಾಗದ ತಗೊಂಬಂದ. ಮನೆಯಲ್ಲಿ ಒಂದು ಟೇಬಲ್ ಮಾಡ್ಕೊಂಡ, ಟೇಬಲ್ ಕೆಳಗೆ ನಿಜವಾದ ನೋಟ್ ಇಡೋದು, ಅದ್ರ ಕೆಳಗೆ ಲೈಟ್ ಇಟ್ಟ, ಆ ಕಾಜಿನ ಮೇಲೆ ಕಾಣಿಸ್ಬೇಕು, ಅದ್ರ ಮೇಲೆ ಕರೆಕ್ಟ್ ಆಗಿ ತಾನೊಂದು ಕಾಗದ ಇಟ್ಕೊಳ್ಳೋದು, ಅದೇ ಸೈಜ್ ಕಟ್ ಮಾಡಿ ಇಟ್ಕೊಳ್ಳೋದು. $1, $10, $20 ನೋಟ್ ಇಡಬೇಕು, ಅದನ್ನು ಕರೆಕ್ಟ್ ಆಗಿ ಕಾಪಿ ಮಾಡೋನು. ತುಂಬಾ ಕಷ್ಟ ಆಗೋದು, ಒಂದು ಗೆರೆ ಬಿಡೋಂಗಿರಲಿಲ್ಲ, ಪ್ರಿಂಟ್ ಮಾಡೋದಲ್ಲ, ಕೈಯಿಂದ ತೆಗಿಬೇಕು ಅದನ್ನ. ಒಂದು 5-6 ದಿವಸ ಸತತವಾಗಿ ದುಡ್ದಾಗ ಒಂದು $20 ನೋಟ್ ಆಗೋದು. ಅದು ಎಷ್ಟು ಚಂದ ಇರ್ತಿತ್ತು ಅಂದ್ರೆ, ಈ ನೋಟ್ ಖೋಟಾ ನೋಟು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಹೋಗಿ ಅಂಗಡಿಯಲ್ಲೆಲ್ಲ ಕೊಡೋದು, ತನ್ನ ಜೀವನ ನಡೆಸ್ತಾ ಇದ್ದ. ಹೀಗೇ ನಡ್ಕೊಂಡು ಹೋಗ್ತಾ ಇತ್ತು. ಒಂದೊಂದ್ಸಲ ವಿಧಿ ಕಾಡತ್ತೆ. ಒಂದು $20 ನೋಟ್ ತಗೊಂಡು ಹೋದ, ಪಕ್ಕದಲ್ಲೇ ತರಕಾರಿ ಅಂಗಡಿ ತರಕ್ ಹೋದ, ತರಕಾರಿ ಕೊಟ್ಲು ಹೆಣ್ಮಗಳು, ಕೊಟ್ಟ ಮೇಲೆ ಗ್ಲೌಸ್ ಹಾಕೊಂಡಿದ್ದಾಳಕ್ಕೆ, ಗ್ಲೌಸ್ ಹಾಕೊಂಡು ಕೊಡ್ತಾರೆ, ಹಾಗೆ ಬರಿಗೆಯಲ್ಲಿ ಕೊಡಲ್ಲ ತರಕಾರಿಯಲ್ಲಿ. ಅಲ್ಲ ಮಾಡಿ ಕೊಟ್ಲು, ಇವ್ರು $10 ನೋಟ್ ಕೊಟ್ಟ. ದಿವಸ ನೋಡ್ತಿದ್ಲಲ್ಲ ಈ ಮನುಷ್ಯನ, ಡಬ್ಬದಲ್ಲಿ ಹಾಕೊಂಡ್ಲು, ಬಾಕಿ ಕೊಡಬೇಕಾದ ಚಿಲ್ಲರೆ ಎಲ್ಲ ಕೊಟ್ಲು. ಆಕೆ ಸಾಯಂಕಾಲ ಕೂತ್ಕೊಂಡು ಎಲ್ಲ ನೋಟ್ ಜೋಡಿಸ್ತಿದ್ದಾಳೆ ಎಷ್ಟು ಬಂದಿದೆ ಅಂತ. ನೋಡ್ತಾಳೆ $20 ನೋಟ್ ಏನಿದೆಯೋ ಬಣ್ಣ ಹರಡ್ಕೊಂಡ್ಬಿಟ್ಟಿದೆ, ಯಾಕಂದ್ರೆ ಗ್ಲೌಸ್ಗೆಲ್ಲ ಹಸಿ ಇತ್ತಲ್ಲ ಆಕೆ ಕೈ, ಹಸಿ ಕೈಯಿಂದ ಹಿಡಿದಿರೋದ್ರಿಂದ ಆ ಮಸಿಯೆಲ್ಲ ಹಂಡ್ಕೊಂಡ್ಬಿಟ್ಟಿದೆ. ಆಕೆ ಇದಂತ ನೋಟ್ ಇದು, ಬಣ್ಣ ಹರ್ಕೋತಾ ಇದೆ ಅಂತ ನೋಡಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಲು. ಪೊಲೀಸರು ಬಂದ್ರು, ನೋಡಿದ್ರು ಇದು ಖೋಟಾ ನೋಟು ಅಂತ ಗೊತ್ತಾಯ್ತು, ಯಾರು ಕೊಟ್ಟದ್ದು. ಆಕೆ ನೆನೆಸ್ಕೊಂಡ್ಲು, $20 ಕೊಟ್ಟದ್ದು ಈ ಪಕ್ಕದ ಮನೆ ಹುಡುಗ, ಗಂಡ ಹೆಂಡತಿ ಇರ್ತಾರೆ, ಆತನೇ ಕೊಟ್ಟದ್ದಿದು ಅಂತ. ಪೊಲೀಸರು ಮನೆಗೆ ಹೋದ್ರು, ರೇಡ್ ಮಾಡಿದ್ರು, ನೋಡ್ತಾರೆ ಎಲ್ಲ ಬೇರೆ ಬೇರೆ ಹಂತದಲ್ಲಿರುವಂತಹ ನೋಟ್ಗಳಿದ್ದಾವೆ. ಕಾಜಿನ ಬುಡಕ್ಕೆ ಇಟ್ಟಿದ್ದಾನೆ, ಒಂದೊಂದೇ ತೆಗಿತಾ ಇದ್ದಾನೆ, ಅರ್ಧ ಆಗಿದೆ, ಕೆಲವು ಮುಕ್ಕಾಲಾಗಿದೆ, ಮುಗಿಯೋಕೆ ಬಂದಿದೆ, ಗೊತ್ತಾಯ್ತು ಇವ್ರು ಮಾಡ್ತಾನೆ ಅಂತ. ಹಿಡ್ಕೊಂಡ್ರು, ಒಪ್ಕೊಂಡ, ನಾನು ಮಾಡಿದ್ದು ಹೌದು ಅಂತ ಜೈಲಿಗೆ ಹಾಕಿದ್ರು. 3 ವರ್ಷ ಜೈಲು. ಜೈಲಲ್ಲಿ ಕೂತು ಏನ್ ಮಾಡ್ತಾನೆ ಇವನು? ಅವನು ಬೇಡ್ಕೊಂಡ ಜೈಲರಿಗೆ, ನನಗೆ ಬರೋದೇ ಒಂದು ಕೆಲಸ, ಚಿತ್ರ ಬಿಡಿಸೋದು, ಸ್ವಲ್ಪ ನನಗೆ ಕ್ಯಾನ್ವಾಸ್ ತಂದ್ಕೊಡಿ, ಬಣ್ಣ ತಂದ್ಕೊಡಿ, ನಾನು ಮಾಡ್ಕೋತೀನಿ ಅಂದ. ಆ ದುಡ್ಡಕ್ಕೆ ಕೊಡ್ತಾರೆ ಅವರು, ಜೈಲಲ್ಲಿ ಯಾವ ಸೇವೆ ಕೆಲಸ ಮಾಡ್ತಿರೋ ಅದು ಬಂದಂತ ಪ್ರತಿಫಲ ಕಾಯ್ದಿಟ್ಟು ಅವನಿಗೆ ಕೊಡ್ತಾರೆ. ಇವನು ಚಿತ್ರ ಬಿಡಿಸೋಕೆ ಶುರು ಮಾಡಿದ, ಮಾಡಿ ಮಾಡಿ ಕೊಡೋನು ಆ ಜೈಲರ್ ಕಡೆ ಹೋಗ್ತಾ ಇತ್ತು. ಇವನು ಒಳ್ಳೆ ನಡತೆಗೋಸ್ಕರ ಇನ್ನೂ ಅವಧಿ ಇರೋದಕ್ಕಿಂತ 6 ತಿಂಗಳ ಮೊದಲೇ ಅವನು ಬಿಡಬೇಕು ಅಂತ ತೀರ್ಮಾನ ಆಯ್ತು. ಬಿಡಬೇಕು ಅಂದಾಗ ಜೈಲರ್ ಕರೀತಾನೆ, ನೋಡು ನಿಂಗರ್, ನೀನು ಮನೆಗೆ ಹೋಗ್ತಾ ಇದ್ದೀಯಪ್ಪ, ಇನ್ ಗೌರವದಿಂದ ಬಾಳು, ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡ, ನೋಡು ನೀ ದುಡಿದಿದ್ದಕ್ಕೆ ಹಣ ಇಷ್ಟಿದೆ ತಗೋ ಅಂತ ಕೊಟ್ಟ. ಎಷ್ಟಿದೆ ಅಂತ ಕೇಳಿದೆ ಅವನು. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, 1882 ನಿನ್ನ ಹತ್ರ ದುಡ್ಡಿರೋದು $75,000 ಇದೆ ಅಂತ. ಅವನು ಎಚ್ಚರ್ತ ಬೀಳೋದೊಂದು ಬಾಕಿ.

0: $75,000 ಜನ್ಮದಲ್ಲಿ ನೋಡಿಲ್ಲ ಅವನು. ಅಷ್ಟು ದುಡ್ಡು ಹೆಂಗ್ ಬಂತ ನನ್ನ ಕಡೆ ಅಂತ ಕೇಳಿದ. ನೀನು ಗೊತ್ತಿಲ್ಲಯ್ಯ, ನೀ ಹೊರಗೆ ಹೋದ್ರೆ ಬಹಳ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ, ಭಾರಿ ಫೇಮಸ್ ನೀನೀಗ, ಜನ ನಿನ್ನ ಪೇಂಟಿಂಗ್ ಎಷ್ಟು ಮೆಚ್ಕೋತಿದ್ದಾರೆ ಅಂದ್ರೆ ನೀನು ಒಂದೊಂದು ಪೇಂಟಿಂಗು $5,000-$10,000 ಹೋಗ್ತದೆ ಅಂತ. ನೆಲದ ಮೇಲೆ ಕುಸಿದು ಬಿದ್ದು ಅಳೋಕೆ ಶುರು ಮಾಡಿದ ನಿಂಗರ್. ಯಾಕತ್ತ ಗೊತ್ತಾ, ನನ್ನ ಕರ್ಮವೇ, ನಾನು 5 ದಿವಸ ದುಡಿದು ಒಂದು $20 ನೋಟ್ ಮಾಡೋಕೆ ಹೋಗ್ತಿದ್ನಲ್ಲ, ಅದೇ ಪರಿಶ್ರಮ ಒಂದು ಚಿತ್ರ ಮಾಡೋಕೆ ಹೋಗಿದ್ರೆ $10,000 ಬರ್ತಿತ್ತಲ್ಲ. ಅವನು ಹೊರಗಡೆ ಬಂದ್ಮೇಲೆ ಪೇಂಟಿಂಗ್ ಮಾಡ್ದ, ಫೇಮಸ್ ಆದ. ಒಂದ್ಸಲ ದೊಡ್ಡ ಕಾರ್ಯಕ್ರಮದಲ್ಲಿ ಅವನು ಕೇಳಿದ್ರಂತೆ, ನಿನ್ನ ಮನಸ್ಸಿಗೆ ಅನಿಸಿದ್ದೇನು ಅಂತ. ಆತ ಹೇಳ್ದ, ನನ್ನ ಜೀವನದ ಕಳ್ಳ ನಾನೇ, ನನ್ನ ಜೀವನದ ಕಳ್ಳ ನಾನೇ, ಇದನ್ನೆಲ್ಲೋ ನೆನಪಿಡಬೇಕಾದದ್ದು. ನನ್ನಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇದ್ದಾಗ ಸಣ್ಣದಕ್ಕೋಸ್ಕರ ಮನಸ್ಸು ತೆತ್ತುಕೊಂಡು ಸೋತ್ಬಿಟ್ಟನಲ್ಲ ನಾನು. $5, $10, $20 ಮಾಡೋಕೆ ಹೋಗಿ ಅದೇ ಸಮಯದಲ್ಲಿ $10,000 ಗಳಿಸಬಹುದಾಗಿದ್ದು, ಪ್ರಾಮಾಣಿಕವಾಗಿ ಗಳಿಸಬಹುದಂತ ಅವಕಾಶ ತಪ್ಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ನೇಹಿತರೆ, ನನ್ನ ಜೀವನ ನೋಡಿ ಕಲೀರಿ ನೀವು. ಯಾವುದೋ ಒಂದು ಸಣ್ಣ ಆಸೆಗೆ ದೊಡ್ಡ ಗುರಿಯನ್ನು ಕಳ್ಕೋಬೇಡಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮಾಡ್ಬಿಡೋ ಮಾಡ್ಬಿಡೋ, ಶಾರ್ಟ್ಕಟ್ ಮಾಡ್ಬಿಡೋ. ಶಾರ್ಟ್ಕಟ್ಸ್ ನೆವರ್ ಗ್ಯಾರಂಟಿ ಸಕ್ಸಸ್. ಅಡ್ಡ ಹಾದಿಗಳು ಎಂದೂ ಯಶಸ್ಸನ್ನು ಕೊಡೋಕೆ ಸಾಧ್ಯ ಇಲ್ಲ. ಇದನ್ನು ನಿಂಗರ್ನ ಉದಾಹರಣೆ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ SR ಭಟ್. ಪ್ರಸಾರ ಸಂಯೋಜನೆ MG ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಡಿರಬೇಕು.
4: ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಅಂಜನ್ ಕುಮಾರ್ ನಾಯಕ್ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕನ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇಂದು ನಾನು ನಿಮಗೆ ಪತ್ರದಲ್ಲಿ ಕಂಡುಬರುವಂಥ ಕಾಂಡ ಕೊರೆಯುವ ಹುಳು, ಇದರ ನಡವಳಿಕೆ ಹಾಗೂ ಹತೋಟಿ ಎರಡನ್ನು ನಾನು ತಿಳಿಸಿಕೊಳ್ಳಲಿದ್ದೇನೆ. ಮೊದಲಿದಾಗಿ ಹೆಸರು ಹೇಳುವಂತೆ ನಮಗೆ ಇದು ಕಾಂಡ ಕೊರೆಯುವ ಹುಳು ಅಂತ ಹೇಳ್ತೀವಿ, ಅಂದರೆ ಇದು ಭತ್ತದಲ್ಲಿ ಬರುವಂಥ ಕಾಂಡವನ್ನು ಕೊರೆಯುತ್ತವೆ. ಇದು ನಾವು ಇದರ ಜೀವನ ಚಕ್ರವನ್ನು ನೋಡಕ್ಕೆ ಹೋದರೆ ಹೆಣ್ಣು ಚಿಟ್ಟೆಯು ಒಂದು ಚಪ್ಪಟೆಯಾಕಾರದ ಮೊಟ್ಟೆಗಳನ್ನು ಈ ಎಲೆಗಳ ತುದಿಯಲ್ಲಿ ಇಡ್ತದೆ. ಆ ತುದಿಯಲ್ಲಿ ಇಟ್ಟು ಅದನ್ನು ಕೂದಲುಗಳಿಂದ ಮುಚ್ಚಿಟ್ಟಿರ್ತದೆ. ಸುಮಾರು ಒಂದು 150-200 ಮೊಟ್ಟೆಗಳನ್ನು ಅದು ಇಡುತ್ತೆ. ಈ ಮೊಟ್ಟೆಗಳು 6-8 ದಿವಸದಲ್ಲಿ ಹೊರಗಡೆ ಬಂದು ನಿಧಾನವಾಗಿ ತೆಗೆದುಕೊಂಡು ಈ ಕಾಂಡದ ಭಾಗಕ್ಕೆ ಹೋಗಿ ಕಾಂಡದ ಒಳಗಿನ ತಿರುಳನ್ನು ತಿನ್ನಕ್ಕೆ ಶುರು ಮಾಡುತ್ತೆ. ಈ ಕೊರೆಯುತ್ತಾ ಕೊರೆಯುತ್ತಾ ಒಳಗಡೆ ಹೋಗಿ ತುದಿಗೆ ಬುಡವನ್ನು ಮುಟ್ಟುತ್ತೆ. ಹೀಗೆ ಅದು ಕಾಂಡವನ್ನು ತಿನ್ನಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸುಳಿಯ ಎಲೆಗಳು ಹಾಗೂ ಕಾಂಡಗಳು ನಮಗೆ ಒಣಗಿದಂತೆ ಕಾಣುತ್ತದೆ. ಹಾಗಾಗಿ ನಾವು ಇದು ಬಹಳ ಸುಲಭವಾಗಿ ಇದನ್ನು ನಾವು ನಮ್ಮ ಗದ್ದೆಗಳಲ್ಲಿ ಕುರ್ಚ್ಕೋಬಹುದು, ಅಂದ್ರೆ ಕಾಂಡ ಕೊರೆಹುಳಿಂದ ಬಾಧಿತವಾಗಿದೆಯೋ ಇಲ್ಲೋ ಅಂತೇಳಿ. ಇದು ಇದನ್ನು ನಾವು ಹತೋಟಿ ಮಾಡಲು ಬಹಳಷ್ಟು ಬೇರೆ ಬೇರೆ ಏನು ಸಾವಯವ ಆಗಲಿ ಕೀಟನಾಶಕಗಳಾಗಲಿ ಬೇರೆ ಬೇರೆ ಕ್ರಮಗಳಿದ್ದಾವೆ. ನಾನು ಸಹಜವಾಗಿ ಇದು ಎಲ್ಲ ರೈತರು ಬಳಸುವಂತ ಹಾಗೂ ಅತ್ಯಂತ ಸುಲಭವಾಗಿ ಮಾಡುವಂತ ಕೆಲವು ಹತೋಟಿ ಕ್ರಮಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ಈ ಚಿಟ್ಟೆಯು ಎಲೆ ತುದಿಲಿ ಮೊಟ್ಟೆ ಇಡೋದ್ರಿಂದ ನೀವು ಫಸ್ಟ್ ಎಲೆ ತುದಿಗಳನ್ನು ನೋಡಿ ಅದನ್ನ ಚೂಟ್ ಹಾಕ್ಬೇಕು ಎಲೆ ತುದಿಗಳನ್ನ, ಅಂದ್ರೆ ಮೊಟ್ಟೆಗಳು ಅವಾಗ ನೀರಿಗೆ ಬಿದ್ದು ಸತ್ತೋಗುತ್ತವೆ. ಅದೇ ರೀತಿ ತಾವು ಕೀಟನಾಶಕಗಳನ್ನು ತಾವು ಫಿಪ್ರೋನಿಲ್ 0.3% G ಅಂತ ಇದೆ, ಅದು ಹರಳಿನ ರೂಪದಲ್ಲಿ ಬರುವಂತ ಕೀಟನಾಶಕ, ಅದನ್ನು ತಾವು ಎಕರೆಗೆ 8 kg ಅಷ್ಟು ಬಳಸಬಹುದು. ಅದಲ್ಲದೆ ತಾವು ಈ ಫ್ಲೂಬೆಂಡಮೈಡ್ 40% SC ಅಂತಿದೆ, ಅದನ್ನ ತಾವು 1 liter ನೀರಿಗೆ 0.08 mL ಅಷ್ಟು ತಾವು ಬಳಸಿ ಅದನ್ನ ಸಿಂಪಡಿಸಬಹುದು ಅದನ್ನು ಸುಳಿತಾಗುವಂತೆ. ಇದು ನೀವು ಕಾಂಡ ಕೊರೆಯುವ ಹುಳನ್ನು ನೀವು ನಿಮ್ಮ ಗದ್ದೆಗಳಲ್ಲಿ ನೀವು 1 meter 1 square meter ಒಂದು ಪತಂಗ ಕಾಣಿಸ್ಕೊಂಡ್ರೆ ಅಥವಾ ಈ ಸುಳಿ ಒಣಗಿದಂತಹ ಕಾಂಡಗಳು ಕಾಣಿಸ್ಕೊಂಡ್ರೆ ತಾವು ಹತೋಟಿ ಕ್ರಮಗಳನ್ನು ಬಳಸಬಹುದು. ಹಾಗೆಯೇ ಇವು ಕೊನೆಯ ಹಂತದಲ್ಲಿ ತೆನೆ ಕಟ್ಟದಾಗ ಏನ್ ಮಾಡ್ತಾವ ಅಂದ್ರೆ ಇವು ಕಾಂಡವನ್ನು ಕೊರೆಯುತ್ತಾ ಮೊದಲೇ ಕೆಳಗಡೆ ಹೋಗಿದ್ದು ಈಗ ತೆನೆಗಳನ್ನು ಹಿಡ್ಕೊಳ್ಳುವಂತ ಕಾಂಡವನ್ನು ಅದನ್ನು ಕೊರೆಯುತ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ತೆನೆಗಳೆಲ್ಲ ಮುರಿದು ಅಡ್ಡ ಬೀಳುತ್ತವೆ ಅಥವಾ ಈ ಕಾಳುಗಳಲ್ಲಿ ಅದರಲ್ಲಿ ಹಾಲು ಕಟ್ಟೋದಿಲ್ಲ ಅಥವಾ ಕಾಳು ಕಟ್ಟೋದಿಲ್ಲ. ಹೀಗಾಗಿ ಇದೆಲ್ಲ ಬಹಳಷ್ಟು ಸಮಸ್ಯೆ ಈ ಕಾಂಡ ಕೊರಕದಿಂದ ರೈತರು ಅನುಭವಿಸ್ತಾರೆ. ಹಾಗೆಯೇ ತಾವು ತಮ್ಮ ಪ್ರದೇಶಕ್ಕೆ ಶಿಫಾರಸು ಮಾಡಿದ ತಳಿಗಳನ್ನೇ ಬೆಳೆಯಬೇಕು, ಯಾಕಂದ್ರೆ ಬೇರೆ ತಳಿಗಳನ್ನು ಬೆಳೆದಾಗ ಇಂಥ ಬೇರೆ ಬೇರೆ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಭತ್ತವನ್ನು ಕೂಳೆ ಬಿಡಬಾರದು, ಅದನ್ನ ಕಿತ್ತಿ ಎಸಿಬೇಕು. ಈ ಯಾವುದು ಈ ಕಾಂಡ ಕೊರಕ ಬಾಧಿತ ಗದ್ದೆಗಳಲ್ಲಿ ತಾವು ಕೂಳೆ ಬಿಡಬಾರದು, ಅದನ್ನ ತೆಗೆದು ಕಿತ್ತೆಸಿಬೇಕು. ಹಾಗೆ ರಸಗೊಬ್ಬರಗಳನ್ನು ಶಿಫಾರಸು ಪ್ರಮಾಣದಲ್ಲೇ ಬಳಸಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಇದು ಈ ಕೀಟಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಡುವುದಿಲ್ಲ, ಹಾಗೆ ಕೀಟದ ಹತೋಟಿಯು ತಮಗೆ ಬಹಳಷ್ಟು

0: ಸುಲಭವಾಗುತ್ತದೆ.
1: ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಾವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 8970243862. ಧನ್ಯವಾದಗಳು.
2: ಸಮಯ 6:45:10. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ. ದೇಶಿ ತುಪ್ಪದ ಮಹತ್ವ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಗಿರಿಧರ್ ಕಜೆ.
3: ನಾನು ಡಾಕ್ಟರ್ ಗಿರಿಧರ್ ಕಜೆ, ಆಯುರ್ವೇದ ತಜ್ಞ. ಆಯುರ್ವೇದದಲ್ಲಿ ತುಪ್ಪಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದರೆ ಆರೋಗ್ಯವಾಗಿ ಇರಲಿಕ್ಕೆ ತುಪ್ಪ ತುಂಬ ಪ್ರಾಮುಖ್ಯ ಅಂತ. ಹೇಗೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ಹೇಳುವಂಥ 3 ದೋಷಗಳಿರುವುದು ಅಂತ ಆಯುರ್ವೇದ ಹೇಳಿದ್ದು. ಅದರಲ್ಲಿ ಪಿತ್ತಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳ ನಿಯಂತ್ರಣಕ್ಕೆ ಅತ್ಯಂತ ಶ್ರೇಷ್ಠ ಔಷಧ ಯಾವುದು ಅಂತ ಹೇಳಿ ತುಪ್ಪ ಅಂತ ಹೇಳಿದೆ. ಮಧ್ಯ ವಯಸ್ಸಿನಲ್ಲಿ ಪಿತ್ತದ ಆಧಿಕ್ಯತೆ ಜಾಸ್ತಿ ಇರುವಂಥದ್ದು, ಅದರನ್ನು ನಿಯಂತ್ರಣ ಮಾಡಲಿಕ್ಕೆ ಜಗತ್ತಿನಲ್ಲಿರುವ ಅತ್ಯಂತ ಶ್ರೇಷ್ಠ ಔಷಧ ಯಾವುದು ಅಂತೇಳಿ ತುಪ್ಪ ಅಂತ ಆಯುರ್ವೇದ ಹೇಳಿದ್ದು. ಅದು ಒಂದು. ಸಪ್ತಧಾತುಗಳು ಅಂತ ಆಯುರ್ವೇದದಲ್ಲಿ 7 ಟಿಶ್ಯೂಗಳ ಬಗ್ಗೆ ಹೇಳಿದರೆ, ಈ 7 ಟಿಶ್ಯೂಗಳನ್ನು ಕೂಡ ಅತ್ಯಂತ ದೃಢವಾಗಿ ಇಟ್ಕೊಳ್ಳಿಕ್ಕೆ ತುಪ್ಪ ಬೇಕು. ಮೆದುಳಿಗೆ ಅತ್ಯಂತ ಶ್ರೇಷ್ಠ ಪೋಷಕ ಯಾವುದು ಅಂತ ಹೇಳಿದರೆ ತುಪ್ಪ. ಇದಾದರೆ ಒಂದು ವಿಚಾರ ಇದೆ ಇಲ್ಲಿ, ಅದು ಎಲ್ಲ ತುಪ್ಪ ಅಲ್ಲ, ಎಲ್ಲಿಂದಲೋ ಬಂದ ತುಪ್ಪ ಅಲ್ಲ, ಅದು ದೇಶಿ ತಳಿಯ ಗೋವುಗಳಿಂದ ಬಂದಿರುವಂಥ ತುಪ್ಪ. ಆ ತುಪ್ಪಕ್ಕೆ ಮಾತ್ರ ಈ ಮಹತ್ವ ಇರುವಂಥದ್ದು. ಹಾಗಾಗಿ ನಾವು ದೇಶಿ ತಳಿ ಯಾವುದು, ಈಗ ಒಂದು 35 ತಳಿಗಳು ಉಳ್ಕೊಂಡಿದೆ ದೇಶದಲ್ಲಿ, ಅದನ್ನು ನಾವು ಬಳಸಿಕೊಂಡು ಅದರ ತುಪ್ಪವನ್ನು ಬಳಸಿದರೆ ಅದು ಇಂಥ ಪರಿಣಾಮ ಬೀರುತ್ತದೆ ಅಂತ ಹೇಳೋದು ವೈಜ್ಞಾನಿಕವಾಗಿ ಕೂಡ ಈಗ ಅನೇಕ ಸಂಶೋಧನೆಗಳ ಮೂಲಕ ದೃಢಪಟ್ಟಿರುವಂಥ ವಿಚಾರ. ಅದು ಹಿಂದೆ ಒಂದು ಹೆದರಿಕೆ, ತುಪ್ಪ ತಿಂದರೆ ದಪ್ಪ ಆಗ್ತಾರೆ, ತುಪ್ಪ ತಿನ್ನೋದು ತಪ್ಪ, ಹೀಗೆಲ್ಲ ಒಂದೊಂದು ಆಲೋಚನೆಗಳಿತ್ತು. ಆದರೆ ಅದು ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಈ ತುಪ್ಪ ಅಂತ ಹೇಳೋದು ಭಾರತದಲ್ಲಿರುವಂಥ ಒಂದು ಪ್ರಾಡಕ್ಟ್. ವಿದೇಶಗಳಲ್ಲಿ ನೀವು ತುಪ್ಪವನ್ನು ಕಾಣೋದಿಲ್ಲ. ಅಲ್ಲಿ ಉಪಯೋಗ ಮಾಡುವಂಥದ್ದು ಚೀಸ್ ಮತ್ತು ಬಟರ್. ಹಾಗಾಗಿ ಅಲ್ಲಿ ವೈದ್ಯಕೀಯ ಸಂಶೋಧನೆಗಳೆಲ್ಲ ಈ ಬೆಣ್ಣೆ ಮತ್ತು ಹಾಲಿನ ಕೆನೆಗಳ ಬಗ್ಗೆ ಬಂದಿರುವಂಥದ್ದು. ಅದರ ಬಗ್ಗೆ ಮಾಡಿ ಅವರು ಯಾವುದೆಲ್ಲ ಅಭಿಪ್ರಾಯ ಹೇಳಿದರು, ಬೆಣ್ಣೆ ತಗೊಳ್ಬಾರ್ದು ಅಥವಾ ಹಾಲಿನ ಕೆನೆ ಹೆಚ್ಚು ಉಪಯೋಗಿಸಬಾರ್ದು, ಚೀಸ್ ಅಷ್ಟು ಒಳ್ಳೇದಲ್ಲ, ಹಾರ್ಟಿಗೆ ಒಳ್ಳೇದಲ್ಲ, ಹೀಗೆಲ್ಲ ಸಂಶೋಧನೆಗಳು ಅಲ್ಲಿ ಬಂತು. ಅದು ಮಾಡಿದ ಯಾವುದು ದೇಶಿ ತಳಿಯ ಮೇಲಲ್ಲ, ಅಲ್ಲಿ ಆ ವಿದೇಶಿ ತಳಿಗಳ ಮೇಲೆ ಮಾಡಿರುವಂಥದ್ದು. ಇನ್ನು ತಿರುವನಂತಪುರದ ರಾಜ್ಯ ಸರ್ಕಾರದ, ಅಲ್ಲಿ ಕೇರಳ ರಾಜ್ಯದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಸುಮಾರು 500 ಪೇಷೆಂಟ್ಗಳಿಗೆ ತುಪ್ಪವನ್ನು ಈ ಪಂಚಕರ್ಮ ಸಂದರ್ಭದಲ್ಲಿ ಸುಮಾರು 1 ಲೀಟರ್ ಹತ್ರ ಅಷ್ಟು ತುಪ್ಪವನ್ನು ಕೊಡ್ತದೆ ಒಂದು ವಾರದಲ್ಲಿ. ಅಷ್ಟು ಕೊಟ್ಟು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆ ಅಂತೆಲ್ಲ ಸಂಶೋಧನೆ ಮಾಡುವಾಗ ಯಾರಲ್ಲೂ ಜಾಸ್ತಿ ಆಗದೇ ಇರೋದು ಕಂಡು ಬಂತು. ಹಾಗೆ ಸಂಶೋಧನೆಗಳ ಮೂಲಕ ಕೂಡ ಗೊತ್ತಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈ ದೇಶಿ ತಳಿಯ ಅಂದರೆ A2 milk ಅಂತ ನಾವೇನು ಹೇಳ್ತೇವೆ, ಅದರಿಂದ ಉತ್ಪನ್ನ ಮಾಡುವಂಥ ಈ ಹಾಲು ಇದೆಲ್ಲ ಜಗತ್ತಿನಾದ್ಯಂತ ಇವತ್ತು ಅತ್ಯಂತ ಎಲ್ಲರೂ ಕೂಡ ಅದರ ಬಳಕೆಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ಕೂಡ ಮಕ್ಕಳಿಗೆ ಸಿಗುವಂಥ ಹಾಲಿನ ಪೌಡರ್ ಅದನ್ನು A2 milk ಇಂದ ತಯಾರು ಮಾಡಿದ್ದನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಅದು ಹೆಚ್ಚು ಸುರಕ್ಷಿತ ಅಂತ. ಯಾಕೆ ಸುರಕ್ಷಿತ ಅಂತ ಹೇಳಿದರೆ, ಆ ದನಗಳು ಬೆಳೆದಿರುವ ರೀತಿ ಹಾಗೆ. ಆ ದೇಶಿ ತಳಿಗಳಲ್ಲಿ ಬೆನ್ನಲ್ಲಿ ಒಂದು ಡುಬ್ಬ ಇರ್ತದೆ, ಅದು ದೇಶಿ ತಳಿಯ ಒಂದು ಮುಖ್ಯ ಲಕ್ಷಣ. ಅದು ಆ ತಳಿ ಹಾಲಿಗೂ A1 milk ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದೇ ವ್ಯತ್ಯಾಸವನ್ನು ಸುಲಭದಲ್ಲಿ ಹೇಳೋದಿದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗುವಂಥ ಅಂಶ ಅದು ದೇಶಿ ತಳಿ ಹಾಲಿನಲ್ಲಿ 1 ml 200-250 mg ವಿದೇಶಿ ತಳಿಯಲ್ಲಿ ಅದೊಂದು ಸಾಮಾನ್ಯ 15-20 ಮಾತ್ರ ಇರ್ತದೆ. ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗುವಂಥದ್ದು. ಕಣ್ಣಿನ ಶಕ್ತಿಯನ್ನು ಜಾಸ್ತಿ ಇಡಲಿಕ್ಕೆ ಬೇಕಾಗುವಂಥ ಇದು ಕೆರೋಟಿನಾಯ್ಡ್ಸ್ ಅದು ದೇಶಿ ತಳಿ ಹಾಲಿನಲ್ಲಿ ಸುಮಾರು 40 times ಹೆಚ್ಚು ಆ ಅಂಶ ಇರುವುದು ಇವತ್ತಿನ ಸಂಶೋಧನೆಗಳಿಂದ ಗೊತ್ತಾಗಿದೆ. ಅಂದರೆ ಲೈಪೋಪ್ರೋಟೀನ್ ಅಂಶ ಜಾಸ್ತಿ ಇದೆ ಅಂತ ಹೇಳೋದು ಗೊತ್ತಿರೋದು, ನಮಗೆ ರೋಗ ನಿರೋಧಕ ಶಕ್ತಿ ಅದರಿಂದಾಗಿ ಜಾಸ್ತಿ ಬರ್ತದೆ ಅಂತ. ಹಾಗಾಗಿ ಅದರಿಂದ ತಯಾರು ಮಾಡಿರುವಂಥ ತುಪ್ಪಕ್ಕೆ ಕೂಡ ಅದೇ ಗುಣ ಇರ್ತದೆ. ಈ ತುಪ್ಪದಲ್ಲಿ ಅದು ಹೃದ್ರೋಗ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು, ಮೂಳೆ ಸಂಧಿವಾತ ಇದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಪ್ರಿವೆಂಟ್ ಮಾಡಲಿಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದ್ದಾಗ ಅದನ್ನು ಸರಿ ಮಾಡಿಪಡಿಸಿಕೊಳ್ಳಿಕ್ಕೆ ಕೂಡ ತುಂಬ ಅನುಕೂಲ ಮಾಡಿಕೊಡ್ತದೆ. ಇದಲ್ಲದೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ, ಆಮೇಲೆ ಪಿತ್ತಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳಲ್ಲಿ, ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳಲ್ಲಿ, ಮುಖ್ಯವಾಗಿ ಅಪಸ್ಮಾರ ಅಥವಾ ಸಿಜೋಫ್ರೇನಿಯಾ, ಮರೆಗುಳಿತನ, ಏಜ್ ಆದಾಗೆಲ್ಲ ಬರುವ ತೊಂದರೆಗಳನ್ನು ಅವಾಯ್ಡ್ ಮಾಡಬೇಕಾದ್ರೆ ಈ ತುಪ್ಪವನ್ನು ಬಳಸಲೇಬೇಕು. ನಾವು ಅದನ್ನು ಬರೀ ಔಷಧಾಗಿ ಬಳಸಿದ್ರೆ ಮಾತ್ರ ಅಲ್ಲ, ಅದು ಮನೆಯಲ್ಲಿ ದೈನಂದಿನ ನಮ್ಮ ಆಹಾರದಲ್ಲಿ ಆರಂಭದಲ್ಲಿ ನಾವು ತುಪ್ಪವನ್ನು ಬಳಸಿಕೊಂಡು ಊಟವನ್ನು ಆರಂಭ ಮಾಡುವಂಥದ್ದು. ಯಾಕೆ ಆರಂಭದಲ್ಲಿ ನಾವು ತುಪ್ಪವನ್ನು ಹಾಕೊಳ್ತೇವೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಒಂದು ಶಬ್ದ ಇದೆ, ದೇಶಿ ಗೋವಿನ ತುಪ್ಪಕ್ಕೆ ದೀಪನಂ ಪಾಚನಂ ಅಂತ, ಅದೆರಡು ಶಕ್ತಿ ಇದೆ. ದೀಪನಂ ಅಂತಲೇ ಹಸಿವೆಯನ್ನು ಜಾಸ್ತಿ ಮಾಡ್ತದೆ, ಪಾಚನಂ ಅಂದರೆ ಅದನ್ನು ಜೀರ್ಣ ಮಾಡ್ತದೆ. ಅದೇ ತುಂಬ ಜಾಸ್ತಿ ಅತಿಯಾಗಿ ತುಪ್ಪ ತಗೊಂಡ್ರೆ ಅದರಿಂದ ಅಜೀರ್ಣ ಆಗ್ತದೆ. ಪ್ರತಿನಿತ್ಯ ಉಪಯೋಗ ಯಾವಾಗ ನಾವು ಆರಂಭ ಮಾಡ್ತೇವೆ ಆಗ ನಮ್ಮ ಜೀರ್ಣಕ್ರಿಯೆ ಸುಲಭವಾಗಿ ಸರಿಯಾಗಿ ಆಗ್ತದೆ, ಅದರಿಂದ ನಮ್ಮ ದೇಹ ಗಟ್ಟಿಯಾಗ್ತದೆ, ರೋಗಗಳು ಕಡಿಮೆ ಆಗ್ತದೆ. ಅದು ದೇಶಿ

0: ಹೂವಿನ ತಳಿಯ ತುಪ್ಪವನ್ನು ಬಳಸ್ಕೊಂಡ್ರೆ ಮಾತ್ರ ಇಂಥ ಆರೋಗ್ಯ ಸಾಧ್ಯ ಇರುವಂತದ್ದು. ಅದನ್ನು ಬಳಸ್ಕೊಳ್ಳುವುದು ನಮ್ಮ ವಿವೇಚನೆಗೆ ಬಿಟ್ಟದ್ದಾದ್ರೂ ಕೂಡ ಅದನ್ನು ಬಳಸ್ಕೊಂಡ್ರೆ ಮಾತ್ರ ನಮಗೆ ಆರೋಗ್ಯ ಅಂತ ಹೇಳೋದನ್ನು ನಾವು ಸ್ಪಷ್ಟವಾಗಿ ಕಲ್ತ್ಕೊಳ್ಬೇಕು.
1: ದೇಶಿ ತುಪ್ಪದ ಮಹತ್ವ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಗಿರಿಧರ್ ಕಜೆ. ಇದು ಇಂದಿನ ಆರೋಗ್ಯ ಸೂತ್ರ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಸಮಯ 6:50.
2: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026, ಶಿವಮೊಗ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಿರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನು ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
1: ಸುದ್ದಿ ಮಿಂಚು. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವೋದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು, ಇಲ್ಲಿ ಉಚಿತ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಆಸಕ್ತಿ ಇರುವ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವಯೋಮಿತಿಯೊಳಗಿರಬೇಕು. 8 ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದವರಿಗೂ ಉಚಿತ ತರಬೇತಿ ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಗಳು ಹೀಗಿವೆ: ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, ಒಟ್ಟು ತರಬೇತಿ ಅವಧಿ 31. ತರಬೇತಿಯ ಪ್ರಾರಂಭದ ದಿನಾಂಕ 6/7/2026, ಅಂದರೆ ಈ ತಿಂಗಳ 6. ಅಣಬೆ ಬೇಸಾಯದ ತರಬೇತಿ 12, ಪ್ರಾರಂಭದ ದಿನಾಂಕ 27/7/2026. ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಈ ತರಬೇತಿಯ ಅವಧಿ 35, ಪ್ರಾರಂಭದ ದಿನಾಂಕ 29/7/2026. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಹಾಗೂ ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು, ಪಿನ್ ಕ್ರಮಾಂಕ 577216. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9481955271. ಇನ್ನೊಂದು ಸಂಖ್ಯೆ 9449371579. ಶಿವಮೊಗ್ಗ ನಗರ ಉಪವಿಭಾಗ 1 ಸರ್ವಜ್ಞ ವೃತ್ತ, ಬಾಲರಾಜ್ ಅರಸ್ ರಸ್ತೆ, ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯಲ್ಲಿ ಜುಲೈ 2, ಅಂದರೆ ಇಂದು ಬೆಳಿಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಗ್ರಾಹಕರಿಂದ ಮೆಸ್ಕಾಂ ಕಂಪನಿಯ ವಿದ್ಯುತ್ಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ಸ್ವೀಕರಿಸಲಾಗ್ತಾ ಇದೆ. ಶಿವಮೊಗ್ಗ ನಗರ

ಉಪವಿಭಾಗ ಒಂದು ಘಟಕ ಒಂದು ಎರಡು ಮತ್ತು ಮೂರರ ವ್ಯಾಪ್ತಿಯಲ್ಲಿನ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮೆಸ್ಕಾಂನ ಪ್ರಕಟಣೆ ತಿಳಿಸಿದೆ. ಸುದ್ದಿ ಮಿಂಚು ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: एकशत दिनानां सवेतन वृत्तेः प्रतिभूतिं प्रदाय ग्रामीण भारतस्य सशक्तीकरणं विधास्यति। दिल्ल्याः मुख्य निर्वाचनाधिकारिणः कार्यालयेन संसूचितं यत् ह्यः पर्यन्तं राष्ट्रिय राजधान्यां 32,000+ गणना प्रपत्राणाम् अंकीकरणं सम्पूर्णम्। दिल्ल्यां मतदात्री सूच्याः विशेष गहन संशोधनस्य भागरूपेण प्रायः 99,000+ प्रपत्राणि वितरितानि। सम्प्रति दिल्ल्यां नैर्वाचनिक गणना प्रपत्राणां प्रतिगृहं वितरणं प्रचलति। विश्वस्य प्रमुखा कन्दुक क्रीडा प्रतियोगिता ड्यूरन कप इत्यस्य 35,100+ संस्करणं मासस्यास्य 25 दिनांकात् कोलकातायाम् आरप्स्यते। इति वार्ताः।
1: समय 7:25। आत्मीय केळुगरे तावेल्ल ट्यून माडिदिरि ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
1: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ

0: ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ದವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು, ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047ರ ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

0: ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB ಎರಡು ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು July 3 and 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:55. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ SV ಪರಮೇಶ್ವರ ಭಟ್ಟರ ರಚನೆ ಹೀಗೆ ನಾನಿರುವಾಗ.

ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಯುತ MS ಸಂತೋಷ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ MK ಶಿವಕುಮಾರ್ ಅವರು. ಇನ್ನು 9:05 ಪ್ರಸಾರ ಆಗ್ತಾಯಿದೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಎಂದಿನಂತೆ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಟ್ಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಸಮಯ 7:35. ಆತ್ಮೀಯ ಕೇಳುಗರೆ, ತಾವೆಲ್ಲೇ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
4: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
6: ಸಮಯ 7:34 ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು.

0: ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ದತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ August 15 ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲಾ ಬಾಕಿ ಇರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸ್ಆಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಎನಿಸಿದರು. July 6 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ.

0: ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಸಮಯ 7:45:40 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಆತ್ಮೀಯ ಕೇಳುಗರ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಯುತ MS ಸಂತೋಷ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ MK ಶಿವಕುಮಾರ್ ಅವರು. ಇನ್ನು 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. 10:00 ಎಂದಿನಂತೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9415720600. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ತಾರಾಸು ಅವರ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ TG ಲಿಂಗಪ್ಪ. ಗಾಯಕ PNಾಗೇಶ್ವರರಾವ್. ಚಿತ್ರ ಚಕ್ರತೀರ್ಥ.

ಮಗನ ಸರದ ಬೇಡ ಬಲ್ಲ ನಂಬ ಬಿಂಗ ಬೇಡ ಅಲಯ ಮಡನ ಸರದ ಬೇಡ ಬಲ್ಲ ನಂಬ ಬಿಂಗ ಬೇಡ ಮರೆತು ನಡೆಯ ಮಲೆತು ನಡೆಯ ಮದ

ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸತಿ ಅನಸೂಯ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಹನುಮಂತರಾವ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳಂತಹ ಒಟ್ಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572206000. ಇನ್ನು 11:00 ಪ್ರಸಾರ ಆಗ್ತಾ ಇದೆ ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತಂ ದರ್ಶನಂ ಈ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀಯುತ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಶ್ರೀಯುತ ಎಚ್ ಆರ್ ವಾಸುದೇವ್. 11:45 ಜನಪದ ಸಂಗೀತ ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಶ್ರೀಮತಿ ಕಾಳಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದಗಳನ್ನು ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ.

0: ಸಮಯ 8:30 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರತಕ್ಕಂಥ ಸಂತೋಷ್ ಎಂಎಸ್ ಅವರಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್, ಧನ್ಯವಾದಗಳು.
2: ಸರ್, ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಳುಗರಿಗೆ ನ್ಯಾಯಾಲಯಗಳು ಅಂದ ತಕ್ಷಣ ಬರೀ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸೋದು ಆ ಥರದೊಂದು ಪರಿಕಲ್ಪನೆ ಇದೆ.
3: ಹೌದು ಸರ್.
2: ತಾವು ಹೇಳ್ತಾ ಇದ್ರಿ, ಇಲ್ಲ ಇತ್ತೀಚೆಗೆ ನ್ಯಾಯಾಲಯದ ಕಾರ್ಯವ್ಯಾಪ್ತಿ ತುಂಬ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಹೊಸ ಹೊಸ ವ್ಯಾಪ್ತಿಗೆ ನಾವು ವಿಸ್ತರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ತಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಕಾನೂನು ಸೇವೆಗಳ ಪ್ರಾಧಿಕಾರ ಅದ್ರ ಜೊತೆಗೆ ಈಗ ತಾವು ಹೇಳಿದಂಗೆ ಹೊಸ ಹೊಸ ಕೆಲಸ ಕಾರ್ಯಕ್ಷೇತ್ರಗಳು ಯಾವ್ಯಾವುದು?
3: ಸರ್, ಏನಾಗಿದೆ, ಮೂಲಭೂತವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಕಾನೂನು ಅರಿವನ್ನು ಕೊಡುವಂಥದ್ದು ಜನರಿಗೆ. ಆಮೇಲೆ ಅವರಿಗೆ ನಾವು ಕಾನೂನು ನೆರವು ಬೇಕು, ಪ್ರಕರಣ ದಾಖಲಿಸಬೇಕು ಅಥವಾ ನಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತಂದರೆ ಕಾನೂನು ನೆರವನ್ನು ಕೊಡುವಂಥದ್ದು. ಮೂರನೇದ್ದು, ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ನಮಗೆ ರಾಜ್ಯ ಸಂಧಾನಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಒಂದು ವೇದಿಕೆ ಲೋಕದಾಲತ್ ಮೂಲಕ ನಾವು ಮಾಡಿಕೊಡೋಂಥದ್ದು. ಹಾಗಾಗಿ ಕಾನೂನು ಅರಿವು, ಕಾನೂನು ನೆರವು ಮತ್ತು ಲೋಕದಾಲತ್, ಈ ಮೂರು ಪ್ರಕ್ರಿಯೆಯನ್ನು ನಾವು ಸಕ್ರಿಯವಾಗಿ 1987 ಕೂಡ ನಾವು ಮಾಡಿಕೊಂಡು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮದಲ್ಲಿ ಮಾಡ್ತಾ ಬಂದಿದ್ದೀವಿ. ಈಗೇನಾಗಿದೆ ಬರ್ತಾ ಅಂತ ಹೇಳಿದರೆ, ಅನೇಕ ಒಂದು ಪ್ರಸಂಗಗಳಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಜನರಿಗೆ ನಮ್ಮಲ್ಲಿ ಪಕ್ಷಗಾರರಿಗೆ ಒಂದು ಏನು ಅಂತ ಹೇಳಿದರೆ, ತಮಗೆ ಬೇಕಾಗಿರುವಂತಹ ಒಂದು ಪರಿಹಾರವೇ ಬೇರೆ ಇರುತ್ತೆ, ಆದರೆ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮುಂದೆ ಕೊಡುವಂತಹ ದಾವೆಯ ಸ್ವರೂಪವೇ ಬೇರೆ ಆಗಿರುತ್ತೆ,
2: ಬೇರೆ ಬೇರೆ ಇರುತ್ತೆ.
3: ಒಂದು ಉದಾಹರಣೆ ನಾನು ತಮಗೆ ಕೊಡಬೇಕು ಅಂತಂದಾದರೆ, ನಾನು ಒಂದು ತಾಲೂಕಿಗೆ ಹೋಗಿದ್ದೆ, ತಾಲೂಕು ಹೆಸರು ಹೇಳಲ್ಲ. ನಮ್ಮಲ್ಲಿ ಒಂದು ತಾವು ಹೇಳಿದಾಗ ಒಂದು ಪರಿಕಲ್ಪನೆ ಏನು ಅಂದರೆ, ನಾವು ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ನಾವು ಹೋದರೆ ನಮ್ಮ ಘನತೆಗೆ ಇದು ವಿರುದ್ಧವಾಗುತ್ತೆ ಅನ್ನುವಂಥ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ.
2: ಖಂಡಿತ ಸರ್, ಖಂಡಿತ.
3: ನಾವು ನ್ಯಾಯಾಲಯಕ್ಕೆ ಆರೋಪಿ ಸ್ಥಾನದಲ್ಲಿ ಹೋಗಬಾರ್ದು, ನಾವು ಪೊಲೀಸ್ ಠಾಣೆಗೆ ಅಪರಾಧ ಮಾಡಿ ಹೋಗಬಾರ್ದು ಅನ್ನುವಂಥ ಕಲ್ಪನೆ ಇದ್ದರೆ ಮಾತ್ರ ಅದು ಸರಿಯಾದ ಒಂದು ಮಾಹಿತಿ. ನ್ಯಾಯಾಲಯಕ್ಕೆ ನಾವು ನೊಂದುಕೊಂಡ್ರೆ ನ್ಯಾಯಾಲಯಕ್ಕೆ ಹೋಗಬೇಕು, ನ್ಯಾಯವನ್ನು ನಾವು ಪಡ್ಕೊಳ್ಬೇಕು, ಅವರಿಗೆ ಸಹಾಯ ಮಾಡುವಂಥದ್ದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ. ಸೊ ಈ ನಿಟ್ಟಿನಲ್ಲಿ ಒಂದು ತಾಲೂಕಿಗೆ ನಾನು ಹೋದಾಗ ಅಲ್ಲಿ ಒಂದು ಪಾಲು ವಿಭಾಗಕ್ಕೆ ಒಂದು ದಾವೆ ಹಾಕಿದರು ಒಬ್ಬ ಮಹಿಳೆ. ಅವರು ಬೆಂಗಳೂರಿನ ನಿವಾಸಿಯಾಗಿದ್ದರು. ನಾನು ಈ ರೀತಿ ನಿಮ್ಮ ತಾಲೂಕಿಗೆ ಬರ್ತೇನೆ ಅಂತ ಅಲ್ಲಿರ್ತಕ್ಕಂಥ ಸ್ಥಳೀಯ ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ, ನಿಮ್ಮಲ್ಲಿರೋ ರಾಜಸಂಧಾನದ ಪ್ರಕರಣಗಳಿಗೆ ಪಕ್ಷಿಗಾರರಿಗೆ ನೋಟಿಸ್ ಕೊಟ್ಟು ಅವತ್ತು ಬರಲಿಕ್ಕೆ ಹೇಳಿ ಅಂತ ಕೂಡ ಹೇಳಿದ್ದೆ. ನೋಟಿಸ್ ಕೊಟ್ಟಿದ್ದರು. ನಾನು ಹೋಗಿ ಆ ಪ್ರಕರಣ ತೆಗೆದು ನೋಡಿದಾಗ ಪಾಲು ವಿಭಾಗ ಪ್ರಕರಣ, ಅಲ್ಲಿ ಇಬ್ಬರು ಪಕ್ಷಿಗಾರ ಹತ್ರ ಮಾತಾಡ್ತಾ ಇದ್ದೆ. ಏನಮ್ಮ ನೀವೇನು ಹೇಳ್ತೀರಾ ಅಂತ ಕೇಳಿದೆ. ಅವರು ರಾಜಿ ಮಾಡ್ಕೊಳ್ತೀವಿ ಸರ್ ಅಂತಂದರು. ಅವ್ರ ತಾಯಿ ಮತ್ತು ತಮ್ಮ ಮತ್ತು ತಂಗಿ ಕೂಡ ಅವ್ರ ಮೇಲೆ ದಾವ ಹಾಕಿದ್ರು. ಈ ಬೆಂಗಳೂರಲ್ಲಿರ್ತಕ್ಕಂಥ
2: ಸಂಬಂಧಿಕರು,
3: ಸಂಬಂಧಿಕರು ತಾಯಿ ತಮ್ಮ ತಂಗಿ ಮೇಲೆ ಅಕ್ಕ ಪ್ರಕರಣ ಹಾಕಿದ್ರು ಪಾಲು ಬೇಕು ಅಂತೇಳಿ. ಮಾತಾಡ್ತಾ ಬಂದಂಗೆಲ್ಲ ಗೊತ್ತಾಯಿತು, ಆ ಮಹಿಳೆ ಹೇಳಿದರು, ಸರ್ ನನಗೆ 2 ಎಕರೆ ಬರಬೇಕಿದ್ರಲ್ಲಿ ಅಂತ ಹೇಳಿ. ನಾನು ಸರಿ 2 ಎಕರೆ ಕೊಟ್ಟರೆ ಮುಗೀತಾನಮ್ಮ ನಿಮ್ಮದು ಅಂದೆ. ಮುಗೀತು ಸರ್ ಅಂದರು. ಅವ್ರ ತಾಯಿ ಕೇಳಿದೆ, ನಿಮ್ಮ ಮಗಳು 2 ಎಕರೆ ಕೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಿ ಅಂತ. ಆಯ್ತು ಸರ್, ತೊಗೊಳ್ಳಿ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ನನಗೆ ತುಂಬ ಆಶ್ಚರ್ಯ ಆಗೋಯಿತು, ಯಾಕೆಂದರೆ ಈ ಮಾತು ಆ ತಾಯಿ ಹೇಳಲಿಕ್ಕೆ 2 ಸೆಕೆಂಡು ಸಾಲಲಿಲ್ಲ, ಆದರೆ ಆ ಪ್ರಕರಣ ದಾಖಲಾಗಿ 2 ವರ್ಷ ಆಗಿತ್ತು. ನನಗೆ ಕೇಳಿ ಆಶ್ಚರ್ಯ ಆಗಿ, ಅಲ್ಲಮ್ಮ ನೀವು ಇಷ್ಟು ಮುಂಚೆನೆ ಮಾಡ್ಕೊಂಡು ರಾಜಿ ಆಗ್ಬೋದಾಗಿತ್ತಲ್ಲ ಅಂತಂದೆ. ಆಗ ಆ ತಾಯಿ ಹೇಳಿದರು, ಸರ್ ಈ ವಿಷಯ ಇವರು 2 ಎಕರೆ ಬೇಕು ಅಂತ ಹೇಳಿ ಕೋರ್ಟಿಗೆ ಬಂದು ಕೇಳೋ ಬದಲು ಮನೆಗೆ ಬಂದು ಕೇಳಿದ್ರೆ ನಾನು ಕೊಟ್ಬಿಡ್ತಿದ್ನಲ್ಲ, ನ್ಯಾಯಾಲಯಕ್ಕೆ ಬರಬೇಕಿತ್ತ. ನನ್ನ ಗಂಡ ಕೋರ್ಟಿಗೆ ಹೋಗಿಲ್ಲ, ನನ್ನ ಗಂಡನ ತಂದೆ ಕೋರ್ಟಿಗೆ ಹೋಗಿಲ್ಲ, ನನ್ನ ಗಂಡನ ಸಹೋದರರು ಕೋರ್ಟಿಗೆ ಹೋಗಿಲ್ಲ, ನನ್ನ ಮಗಳು ಕೋರ್ಟಿಗೆ ಹೋಗಿ ನಮ್ಮ ಮರ್ಯಾದೆ ತೆಗೆದು ಬಿಟ್ಲು ಅನ್ನುವಂತ ಒಂದು ಮಾತು ಆ ಮಹಿಳೆ ಹೇಳಿದ್ಲು. ಇದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ. ಆಗ ನಾನೇನು ಮಾಡಿದೆ, ಸರಿ ಆಯಿತು, ಈಗ ನೀವು

ರಾಜಿ ಮಾಡ್ಕೊಳ್ತೀರಾ ಅಂದ್ರೆ ರಾಜಿ ಮಾಡ್ಕೊಳ್ತೀವಿ ಅಂತಂದ್ರು. ಅಷ್ಟರಲ್ಲಿ ಅವ್ರ ತಮ್ಮ ತಂಗಿ ಕೂತಿದ್ರು, ಏನ್ರಿ ನಿಮ್ಗೇನು ಹೇಳಲಿಕ್ಕಿದ್ಯಾ ಅಂದೆ. ಆಗ ಅವ್ರು ಹೇಳಿದ್ರು, ಸರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಮಹಿಳೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ 2 ಎಕರೆ ತಗೊಂಡು

0: ಎರಡು ಎಕರೆ ಜಮೀನು, ಆದ್ರೆ ಇಲ್ಲಿ ಬೇಕಾಗಿರೋದು ಹಣ.
1: ಹಣ ಹಾಗಾಗಿ ನಾನೇನ್ ಮಾಡಿದೆ, ಸರಿ ಆಯ್ತು ನಿಮಗೆ ಹಣ ಬೇಕು ಅಂತಾರೆ, ಎಷ್ಟು ಬೇಕು ಅಂದೆ, ಯಾವ್ದಕ್ಕೆ ಬೇಕು ಅಂತ ಕೇಳಿದೆ. ಆಗ ಮಹಿಳೆ ಹೇಳಿದ್ಲು, ಇಲ್ಲ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಅವನು ಸಹಾಯಕ್ಕೆ ಬೇಕು ಅಂತ ತವ್ರ ಮನೆಗೆ ಹೋಗಿದ್ದೆ, ನಾವು ಯಾವುದು ಸಹಾಯ ಮಾಡಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಸರಿ ಅಧಿಕಾರ ಬದ್ಧವಾಗಿ ಆಸ್ತಿಕರಣ ಅಂತ ಬಂದೆ ಸರ್, ನನಗೆ ಹಣ ಕೊಟ್ಟರೆ ಸಾಕು ಅಂತ, ಜಮೀನು ಬೇಕು ಅಂತ ಹಾಕಿರೋ ದಾವೆಯಲ್ಲಿ ಹಣ ಕೊಟ್ಟರೆ ಸಾಕು ಅಂತ ಬಂತು. ಆಮೇಲೆ ನಾನು ಅವರ ತಮ್ಮನಿಗೆ ಕೇಳಿದೆ, ನೋಡಪ್ಪ ತವ್ರ ಮನೆ ಆಸ್ತಿ ಇದೆ, ಇದು ಯಾವತ್ತಿಗೂ ನಿಮ್ಮ ಆಸ್ತಿ ಇರ್ತದೆ, ತೊಂದರೆ ಇಲ್ಲ, ಮತ್ತೆ ಅಕ್ಕನಿಗೆ ಒಂದು ಅಕ್ಕರೆಯಿಂದ ಏನಾದರೂ ನೀನು ಕೊಡಲಿಕ್ಕೆ ಮನಸ್ಸು ಮಾಡ್ತೀಯಾ ಅಂದರೆ, ಇಬ್ಬರು ಕೂತ್ಕೊಂಡು ಅಲ್ಲೇ ಆ ವೇದಿಕೆಯಲ್ಲೇ ಮಾತಾಡ್ಕೊಂಡ್ರೆ 5 ನಿಮಿಷ, ಸರ್ ನಾನು ನಮ್ಮ ಅಕ್ಕನ ಮಗನ ಏನೋ ವಿದ್ಯಾಭ್ಯಾಸದ ಖರ್ಚಿದೆ ಅದಕ್ಕೆ ಹಣ ಹೊಂದಿಸ್ತೀನಿ ಅಂದರು. ಆ ಹೆಣ್ಮಗಳು, ನನಗೆ ಒಂದು ಇಂಚು ಜಮೀನು ಬೇಡ ಸರ್, ನಾನು ನನ್ನ ತವ್ರ ಮನೆ ಬೇಕು ಅಂತ ಹೇಳಿ ರಾಜಿ ಮಾಡಿಕೊಂಡು ಅಲ್ಲೇ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಂಡು ಹೋದರು.
0: ಸೊ ಇದರಿಂದ ಒಂದು ಬಾಂಧವ್ಯನೂ ಕೂಡ ಉಳಿತು,
1: ಸಂಬಂಧ ಉಳಿಯುತ್ತೆ. ಅದರಿಂದ ನಮ್ಮಲ್ಲಿ ಇನ್ನೊಂದು ನೋಡಿದ್ದು ಅಂತ ಆದ್ರೆ, ಸಿವಿಲ್ ಸ್ವರೂಪದ ವಿವಾದದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗ್ಬಿಡ್ತದೆ, ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಬುದ್ಧಿ ಬರುತ್ತೆ, ಅವ್ರು ಮೆತ್ತಗಾಗ್ತಾರೆ, ರಾಜಿಗೆ ಬರ್ತಾರೆ ಅನ್ನುವಂತ ಮನೋಭಾವದಲ್ಲಿ ಹಠಕ್ಕೆ ಬಿದ್ದು ಜಿದ್ದಿನಿಂದ ಸಿವಿಲ್ ಸ್ವರೂಪದ ಪ್ರಕರಣಗಳಲ್ಲಿ ಹೋಗಿ ಕ್ರಿಮಿನಲ್ ಕಂಪ್ಲೇಂಟ್ ಕೊಡೋದು, ಅಥವಾ ಜನರು ಹೊಡೆದಾಡ್ಕೊಂಡು ಸಿವಿಲ್ ದಾವೆ ಹಾಕೊಂಡು ಬಗೆಹರಿಸುವಂತ ಕೇಸಲ್ಲಿ ಹೊಡೆದಾಡ್ಕೊಂಡು ಇಬ್ರ ಮೇಲೂ ಕೇಸ್ಗಳಾದಂತ ಅನೇಕ ಘಟನೆಗಳು ನಮ್ಮಲ್ಲಿ ದಾಖಲಾಗಿದೆ.
0: ಕೇಸು ಕೌಂಟರ್ ಕೇಸ್ ಆಗಿಬಿಡುತ್ತೆ,
1: ಕೇಸು ಕೌಂಟರ್ ಕೇಸ್ ಆಗಿ ದಾಖಲಾಗುತ್ತೆ. ಹಾಗಾಗಿ ಜನರು ನ್ಯಾಯಾಲಯದಲ್ಲಿ ನೊಂದ ವ್ಯಕ್ತಿಯಾಗಿ ಬರಲಿಕ್ಕೆ ಹೆದರಬಾರದು, ನ್ಯಾಯವನ್ನ ಕೇಳಿ ಕಾನೂನಾತ್ಮಕವಾಗಿ ವಿವಾದವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಹೆದರಬಾರದು. ಆ ರೀತಿ ಬಂದು ನಮ್ಮಲ್ಲಿರ್ತಕ್ಕಂತ ಈ ಲೋಕದಾಲತ್ತು ಮಧ್ಯಸ್ಥಿಕೆ ಇಂಥ ವೇದಿಕೆಗಳನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಈ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ಕೆಲಸಗಳು ಈಗ ಆಗ್ತಾ ಇದ್ದಾವೆ. ಒಂದು ಉದಾಹರಣೆ ಅಂದ್ರೆ ಮಧ್ಯಸ್ಥಿಕೆ ಅಂತ ನಾನೀಗ ಹೇಳ್ದೆ ತಮಗೆ. ಈ ಮಧ್ಯಸ್ಥಿಕೆ ಅಂದ್ರೆ ಏನು ಅಂದ್ರೆ, ನಮ್ಮಲ್ಲಿ ನುರಿತ ಮಧ್ಯಸ್ಥಿಕೆದಾರರಿದ್ದಾರೆ, ಅವ್ರ ವಕೀಲರೇ, ಆದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವಂತಹ ಪ್ರಕರಣಗಳನ್ನ ಒಮ್ಮೆ ನ್ಯಾಯಾಲಯ ಇವರಿಗೆ ವಹಿಸಿದ ಮೇಲೆ ಅವರು ಇಲ್ಲಿ ಮಧ್ಯಸ್ಥಿಕೆದಾರರಾಗಿ ಮುಂದುವರಿತಾರೆ, ಬಿಟ್ರೆ ವಕೀಲರಾಗಿ ಅಲ್ಲಿ ಯೋಚನೆ ಮಾಡಲ್ಲ. ಅಂದ್ರೆ ಇವ್ರ ಪರವಾಗಿ ವಾದ ಮಾಡಿದ್ರೆ ಹೇಗೆ, ಇವ್ರ ಪರವಾಗಿ ವಿವಾದ ಮಾಡಿದ್ರೆ ಹೇಗೆ ಅಂತ ಅವ್ರು ಯೋಚನೆ ಮಾಡಲ್ಲ. ಅವರಿಗೆ ನಾವು 40 ಗಂಟೆಗಳ ತರಬೇತಿಯನ್ನು ಕೊಟ್ಟಿರ್ತೀವಿ. ತರಬೇತಿ ಪಡೆದಂತಹ ನುರಿತ ಹಿರಿಯ ಮಧ್ಯಸ್ಥಿಕೆದಾರರು ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಇದ್ದಾರೆ, ನಮ್ಮ ಪ್ರಾಧಿಕಾರದಲ್ಲೂ ಇದ್ದಾರೆ. ಇವರಿಗೆ ನ್ಯಾಯಾಲಯದಿಂದ ಪ್ರಕರಣ ವಹಿಸಿದ ಕೂಡಲೇ ಉಭಯ ಪಕ್ಷಗಾರನ ಕರೆಸಿಬಿಟ್ಟು ಆ ವ್ಯಾಜ್ಯದ ಸ್ವರೂಪಕ್ಕಿಂತಲೂ ವಿವಾದದ ಸ್ವರೂಪದ ಬಗ್ಗೆ ಅವರು ಯೋಚನೆ ಮಾಡಿ ಇಬ್ಬರಿಗೂ ಮಾತಾಡಿ ಒಂದು ಜಾಯಿಂಟ್ ಸೆಷನ್ ಮಾಡ್ತಾರೆ, ಇಬ್ಬರನ್ನು ಕೂಡಿಸಿ ಮಾತಾಡ್ತಾರೆ, ಆಮೇಲೆ ಸೆಪರೇಟ್ ಸೆಷನ್ ಮಾಡ್ತಾರೆ. ಅಂದ್ರೆ ಒಬ್ಬ ಪಕ್ಷನ ಹೊರಗೆ ಕಳಿಸ್ತಾರೆ, ಆಮೇಲೆ ಇವ್ರಿಗೆ ಮಾತಾಡಿ ಅವ್ರನ್ನ ಹೊರಗೆ ಕಳಿಸ್ತಾರೆ, ಒಬ್ರಿಗೆ ಮಾತಾಡಿಕೊಂಡು ಏನು ವಿವಾದ ಇದೆ ತಿಳ್ಕೊಂಡು ಕೊನೆಗೆ ಒಂದು ಸೆಷನ್ ಮಾಡ್ತಾರೆ, ಕನ್ಕ್ಲೂಡಿಂಗ್ ಸೆಷನ್ ಮಾಡಿ ನಿಮ್ಮ ವಿವಾದ ಈ ರೀತಿ ಇದೆ, ನೀವು ಯಾವ ರೀತಿ ಬಗೆಹರಿಸ್ಕೊಳ್ತೀರಾ ಅಂತ ಹೇಳಿದಾಗ ಎಷ್ಟೋ ಜನ ಆ ರೀತಿ ವಿವಾದವನ್ನು ಬಗೆಹರಿಸಿಕೊಂಡು ಸಂಧಾನ ಮಾಡ್ಕೊಂಡಿದ್ದಾರೆ. ಆ ಮಧ್ಯಸ್ಥಿಕೆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಈ ರೀತಿ ನಮ್ಮಲ್ಲಿ ಕಾರ್ಯವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಇನ್ನೊಂದು ಉದಾಹರಣೆ ನಾನು ಕೊಡಬೇಕು ಅಂತಾದ್ರೆ, ಈಗ ಗೌರವಯುತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ 23 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದ್ದಾವೆ ಮೇಲ್ಮನವಿ ಮೂಲಕ. ಅದನ್ನ ಗೌರವಯುತ ಸರ್ವೋಚ್ಚ ನ್ಯಾಯಾಲಯ ಇದು ಶಿವಮೊಗ್ಗ ಜಿಲ್ಲೆದು ಅಂತ ಹೇಳಿ ಗುರುತಿಸಿ ನಮಗೆ ಮಾಹಿತಿಯನ್ನು ಕೊಟ್ಟಿದೆ, ಪಕ್ಷಗಾರರ ಬಗ್ಗೆ ಮಾಹಿತಿ ಕೊಟ್ಟಿದೆ, ನಾವು ಯಾವ ತಾಲೂಕಿಗೆ ಸಂಬಂಧಿಸಿದ ಅಂತ ಹೇಳಿ ನಮ್ಮ ಎಲ್ಲಾ ತಾಲೂಕುಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಸಮಾಧಾನ ಸಮಾರೋಹ ಅಂತ ಹೆಸರು. ಈ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಈ 23 ಪ್ರಕರಣದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಗಾರನ ಕರೆಸ್ಬಿಟ್ಟು ಅವ್ರನ್ನ ಕೂಡಿಸಿ ಮಾತನಾಡಿಸಿ ಅವ್ರ ವಿವಾದವನ್ನ ಬಗೆಹರಿಸಿಕೊಳ್ಳಿಕ್ಕೆ ಅವರು ಇಚ್ಛೆ ಪಟ್ಟಲ್ಲಿ ಅವ್ರ ವಿವಾದವನ್ನ ಇಲ್ಲೇ ಶಿವಮೊಗ್ಗದಲ್ಲೇ ಅವ್ರು ಬಗೆಹರಿಸಿಕೊಳ್ಳಿಕ್ಕೆ ಮತ್ತೆ ನವದೆಹಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ, ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಅಥವಾ ಸ್ಥಳೀಯ ತಾಲೂಕು ಕಾನೂನು ಸೇವಾ ಸಮಿತಿಗೆ ಹೋಗಿ ನಮ್ಮ ವ್ಯಾಜ್ಯ ಈ ರೀತಿ ಬಗೆಹರಿಸಿ ಅಂತ ಹೇಳಿ ಒಂದು ಒಪ್ಪಿಗೆ ಪತ್ರ ಮತ್ತು ಒಂದು ಒಪ್ಪಂದ ಪತ್ರ, ಕನ್ಸೆಂಟ್ ಫಾರ್ಮ್ ಅಗ್ರಿಮೆಂಟ್, ಇವೆರಡನ್ನ ಸಹಿ ಮಾಡಿಕೊಟ್ರೆ ನಾನು ಅದನ್ನ ಪರಿಶೀಲನೆ ಮಾಡಿಬಿಟ್ಟು ನನ್ನಿಂದ ನಮ್ಮ ಗೌರವಯುತ ಉಚ್ಚ ನ್ಯಾಯಾಲಯದ ಮೂಲಕ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಬಿಟ್ಟು ನಾವು ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯದ ಗೌರವಯುತ ನ್ಯಾಯಮೂರ್ತಿಗಳು ವಿಶೇಷವಾದ ಪೀಠದಲ್ಲಿ ಕೂತ್ಕೊಂಡು ಆದಂತಹ ರಾಜಿಯ ಬಗ್ಗೆ ವಿಚಾರಣೆ ಮಾಡಿಬಿಟ್ಟು ಅಂತಿಮ ಆದೇಶವನ್ನ ರಾಜಿ ಒಪ್ಪಂದದ ಮೂಲಕ ಕೊಡ್ತಿದ್ದಾರೆ.
0: ಅಂದ್ರೆ ಇದೆಲ್ಲ ಸಬ್ಜುಡೈಸ್ ಅಂತ ಹೇಳಿ,
1: ಹಾ ಮ್ಯಾಟರ್ ಸಬ್ಜುಡೈಸ್ ಅಂತ ಹೇಳಿದ್ರೆ ಎಲ್ಲಿ ಒಂದು ನ್ಯಾಯಾಲಯದ ಮುಂದೆ ಪ್ರಕರಣ ಬಾಕಿ ಇದೆಯೋ ಅದ್ರ ಬಗ್ಗೆ ಬೇರೆ ಯಾವುದೇ ಪ್ರಾಧಿಕಾರವಾಗ್ಲಿ ನ್ಯಾಯಾಲಯವಾಗ್ಲಿ ಅಥವಾ ಪ್ರಾಧಿಕಾರವಾಗ್ಲಿ ಅದ್ರ ಬಗ್ಗೆ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳಿ. ನಮಗೂ ಈ ಸಮಾಧಾನ ಸಮಾರೋಹ ಅಭಿಯಾನ ಶುರು ಆಗದೇ ಇದ್ರೆ ಅವರು ನಾನು ಈ ಒಂದು ಅಭಿಯಾನದಲ್ಲಿ ಇರದೇ ಇರೋ ಪ್ರಕರಣದಲ್ಲಿ ನನಗೆ ಹಸ್ತಕ್ಷೇಪ ಮಾಡುವಂತ ಅಧಿಕಾರ ಇರಲಿಲ್ಲ. ಗೌರವಂತ ಸರ್ವೋಚ್ಚ ನ್ಯಾಯಾಲಯವೇ ನೀವು ಪಕ್ಷಗಾರನ ಕರೆಸಿಬಿಟ್ಟು ಮಾತಾಡಿ ಅಂತ ಹೇಳಿದ ಕಾರಣ ನಾವು ಈಗ ಅವ್ರನ್ನ ಕರೆಸಿಬಿಟ್ಟು ಮಾತಾಡಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸ್ತಾ ಇದ್ದೀವಿ.
0: ಸರ್, ಇದರಿಂದ ಈ ಪಕ್ಷಗಾರರಿಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ ತಾವು ಹೇಳ್ತೀರಿ?
1: ಸರ್, ಏನಾಗುತ್ತೆ, ಈಗ ನಾನು ಮಧ್ಯಸ್ಥಿಕೆ ಬಗ್ಗೆ ತಮಗೆ ಹೇಳಿದೆ, ಸಮಾಧಾನ ಸಮಾರೋಹ ಬಗ್ಗೆ ಹೇಳಿದೆ, ಅದೇ ರೀತಿ ನಮ್ಮಲ್ಲಿ ಲೋಕದಾಲತ್ ಕೂಡ ಇದ್ದಾವೆ. ಈ ಲೋಕದಾಲತ್ತು ಮತ್ತು ಇದಂತ ರಾಜಿ ಪ್ರಕ್ರಿಯೆ ಏನಿದ್ದಾವೆ, ಇದರಲ್ಲಿ ಯಾರೇ ರಾಜಿ ಮಾಡಿಕೊಂಡ್ರು ಕೂಡ ಅವರು ಕಟ್ಟಿದಂತಹ ನ್ಯಾಯಾಲಯದ ಶುಲ್ಕ ಸಂಪೂರ್ಣವಾಗಿ ಅವರಿಗೆ ವಾಪಸ್ ಬರುತ್ತೆ,
0: ವಾಪಸ್ ಬಂದ್ಬಿಡುತ್ತೆ.
1: ಹೌದು, ಅವರು ಎಷ್ಟೇ ಕಟ್ಟಿದ್ರು ಕೂಡ ಸಂಪೂರ್ಣವಾಗಿ 1 ರೂಪಾಯಿ ಕಡಿತ ಆಗಲಾರದೆ ಸಂಪೂರ್ಣವಾಗಿ ಅವರಿಗೆ ವಾಪಸ್ ಬರುತ್ತೆ. ಎರಡನೇದ್ದು, ಇದರಿಂದ ಮೇಲ್ಮನವಿಗೆ ಅವಕಾಶ ಇಲ್ಲ. ನಾವು ಸಾಮಾನ್ಯವಾಗಿ ನೋಡ್ತೀವಿ, ಒಂದು ತೀರ್ಪು ಕೊಟ್ಟರು, ಆ

0: ತೀರ್ಪಿನ ಮೇಲೆ ಮೇಲ್ಮನವಿಗೆ ಮತ್ತೆ ಕೊಟ್ವಿ, ಅಲ್ಲಿ ಒಂದು ತೀರ್ಪು ಬಂತು, ಆಮೇಲೆ ಗೌರವಯುತ ಉಚ್ಚ ನ್ಯಾಯಾಲಯಕ್ಕೆ ಹೋದ್ವಿ, ಅಲ್ಲಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದ್ವಿ ಅಂತ ಹೇಳಿ.
1: ಇಲ್ಲಿ ಸಮಯ ಮತ್ತೆ ಹಣ ಎರಡೂ ವ್ಯರ್ಥ ಆಗ್ತಾ
0: ಇದೆ, ಎರಡೂ ವ್ಯರ್ಥ ಆಗೋದನ್ನ ಉಳಿಸ್ಕೊಂಡು ಅದಕ್ಕೆ ನಾವು ಒಂದೇ ಪದದಲ್ಲಿ ಹೇಳಬೇಕು ಅಂದ್ರೆ ನ್ಯಾಯ ನಿಮ್ಮದು ನೆರವು ನಮ್ಮದು ಅಂತ.
1: ಸರಿ ಸರ್. ಸರಿಗ ನಾವು ಲೋಕ ಅದಾಲತ್ ಬಗ್ಗೆ ಮಾತಾಡ್ತಾ, ತಾವು ಹೇಳಿದ್ರಿ ಶಾಶ್ವತ ಲೋಕ ಅದಾಲತ್ ಕೂಡ ಇದೆ ಅಂತ ಹೇಳಿ,
0: ಹೌದು,
1: ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬಹುದಾ?
0: ಸರ್, ಶಾಶ್ವತ ಲೋಕ ಅದಾಲತ್ತು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 6 ಇದ್ದಾವೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಮಂಗಳೂರಿನ ಪರ್ಮನೆಂಟ್ ಕಾಯಂ ಲೋಕ ಅದಾಲತ್ ಅಂತ ಕರಿತೀವಿ, ಅದರ ವ್ಯಾಪ್ತಿಗೆ ಬರ್ತದೆ. ನಾನು ಸಾಮಾನ್ಯವಾಗಿ ರಾಷ್ಟ್ರೀಯ ಲೋಕ ಅದಾಲತ್ತು ವಿಶೇಷ ಲೋಕ ಅದಾಲತ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾಯಂ ಲೋಕ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂದರೆ, ನನ್ನ ಅಭಿಪ್ರಾಯದಲ್ಲಿ ವಿಶೇಷ ಲೋಕ ಅದಾಲತ್ ಒಂದು ವಿಶೇಷವಾದ ನ್ಯಾಯಾಲಯವೇ ಸರಿ. ಯಾಕೆಂದರೆ ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ತಲ್ಲಾಗಲಿ ಅಥವಾ ವಿಶೇಷ ಲೋಕ ಅದಾಲತ್ನಲ್ಲಾಗಲಿ ಪ್ರಕರಣ ರಾಜಿ ಆಗದೆ ಇದ್ರೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಲೋಕ ಅದಾಲತ್ ಪೀಠ ಕಳಿಸ್ಕೊಡುತ್ತೆ, ಇತ್ಯರ್ಥ ಮಾಡಲ್ಲ. ಅಂದರೆ ಅಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಒತ್ತಾಯ ಇಲ್ಲ, ನೀವು ಒಪ್ಕೊಳ್ಳೇಬೇಕು ಅನ್ನೋಂಥ ಒತ್ತಾಯ ಎಲ್ಲೂ ಇಲ್ಲ. ಆದರೆ ಈ ವಿಶೇಷ ಲೋಕ ಅದಾಲತ್ನಲ್ಲಿ ಪ್ರಕ್ರಿಯೆ ಹೇಗಿದೆ ಅಂದರೆ, ಮೊದಲು ಅವರು ರಾಜಿ ಸಂಧಾನಕ್ಕೆ ನೋಟಿಸ್ ಕಳಿಸ್ತಾರೆ. ಎಂಥ ಪ್ರಕರಣಗಳಲ್ಲಿ ಅಂತಂದರೆ ಸಾರಿಗೆ ವ್ಯವಸ್ಥೆ, ನೈರ್ಮಲ್ಯ, ಕುಡಿಯುವ ನೀರು, ಶಿಕ್ಷಣ, ಆಸ್ಪತ್ರೆ, ಅಂಚೆ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟ ಹಾಗೆ. ಇವನ್ನ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂತ, ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಕರಿತೀವಿ. ಇದಕ್ಕೋಸ್ಕರನೇ ಇಂಥ ವಿಶೇಷವಾದಂಥ ಸಂಸ್ಥೆಗಳಿಗೋಸ್ಕರನೇ ಅದಕ್ಕಿರ್ತಕ್ಕಂಥ ಪ್ರಕರಣಗಳಿಗೋಸ್ಕರನೇ ಈ ಕಾಯಂ ಲೋಕಾದಾಲತ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಜನರು ಅಂಥ ಸಂಸ್ಥೆಗಳ ವಿರುದ್ಧ ಆಗ್ಬೋದು ಅಥವಾ ಸಂಸ್ಥೆಗಳು ಜನರ ವಿರುದ್ಧ ಆಗ್ಬೋದು ಪ್ರಕರಣ ದಾಖಲಿಸಲಿಕ್ಕೆ ಅವಕಾಶ ಇದೆ. ಉದಾಹರಣೆ ಅಂದರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ, ಸಾಲ ವಾಪಸ್ ಕೊಟ್ಟಿಲ್ಲ ಸಾಲ ಪಡ್ಕೊಂಡವರು, ಸಾಲಗಾರರ ವಿರುದ್ಧ ಬ್ಯಾಂಕ್ನವರು ಕಾಯಂ ಲೋಕ್ ಅದಾಲತ್ನಲ್ಲಿ ಒಂದು ಪ್ರಕರಣ ದಾಖಲಿಸಬಹುದು. ದಾಖಲಾದಾಗ ಮೊದಲು ಕಾಯಂ ಲೋಕ್ ಅದಾಲತ್ ನೋಟಿಸ್ ಅನ್ನು ಕೊಡುತ್ತೆ, ರಾಜಿಗೆ ಬನ್ನಿ ಅಂತ ಹೇಳಿ. ನೋಟಿಸ್ ಪಡ್ಕೊಂಡ ವ್ಯಕ್ತಿ ಹೋಗದೇ ಇದ್ರೆ ಅಥವಾ ಹೋಗಿ ರಾಜಿ ಆಗದೆ ಇದ್ರೆ ಅಲ್ಲಿಗೆ ಆ ಪ್ರಕರಣವನ್ನ ರದ್ದು ಮಾಡಲ್ಲ, ವಿಚಾರಣೆಗೆ ಕೈಗೊಳ್ಳುತ್ತೆ. ಮತ್ತೊಮ್ಮೆ ನೋಟಿಸ್ ಕಳಿಸ್ಬಿಟ್ಟು ಈ ಪ್ರಕರಣ ನಾವು ವಿಚಾರಣೆ ಮಾಡ್ತಾ ಇದೀವಿ ಭಾಗವಹಿಸಬಹುದು ಅಂತ ನೋಟಿಸ್ ಕೊಡ್ತದೆ. ಅದನ್ನ ಪಡ್ಕೊಂಡಂತ ವ್ಯಕ್ತಿ ಬಂದ್ರೆ ವಿಚಾರಣೆಯಲ್ಲಿ ಭಾಗವಹಿಸಬಹುದು, ಇಲ್ಲದೆ ಹೋದ್ರೆ ಕಾಯಂ ಲೋಕ ಅದಾಲತ್ ಪೀಠ ವಿಶೇಷ ನ್ಯಾಯಾಲಯವಾಗಿ ಆ ಒಂದು ಅರ್ಜಿಯನ್ನ ತೀರ್ಮಾನ ಮಾಡುತ್ತೆ. ಸಾಕ್ಷಿಯನ್ನ ದಾಖಲಿಸ್ಕೊಂಡು, ವಿಚಾರಣೆಯನ್ನ ಮಾಡಿಕೊಂಡು, ದಾಖಲೆಗಳನ್ನ ಪಡ್ಕೊಂಡು ನಾವು ಯಾವ ರೀತಿ ನ್ಯಾಯಾಲಯಗಳಲ್ಲಿ ತೀರ್ಪು ಕೊಡ್ತೀವೋ ಅದೇ ರೀತಿ ಈ ಕಾಯಂ ಲೋಕ ಅದಾಲತ್ ತೀರ್ಮಾನ ಮಾಡಿ ತೀರ್ಪನ್ನ ಕೊಡುತ್ತೆ. ಅದು ನಾವು ಐ ತೀರ್ಪು ಅಂತೀವಿ, ಅವಾರ್ಡ್ ಅಂತ ಕರಿತೀವಿ. ಸಿವಿಲ್ ಕೋರ್ಟ್ ಕೊಡುವಂತಹ ಡಿಕ್ರಿಗೆ ಈ ಐ ತೀರ್ಪು ಸಮನಾದಂತಹದ್ದು, ಸಿವಿಲ್ ನ್ಯಾಯಾಲಯದಲ್ಲಿ ಜಾರಿ ಮಾಡ್ಲಿಕ್ಕೆ ಕೂಡ ಅವಕಾಶ ಕಾನೂನಲ್ಲಿ ಇದೆ. ಇದು ಕಾಯಂ ಲೋಕ ಅದಾಲತ್ನ ವ್ಯಾಪ್ತಿಯ ಒಂದು ವಿಷಯ ಸರ್.
1: ಮತ್ತೆ ತಾವು ಮಾತಾಡ್ತಾ ಹೇಳಿದ್ರಿ ಚುರುಕು ಮುಟ್ಟಿಸುವಂತ ಕೆಲಸ ಈ ಪ್ರಾಧಿಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಾವು ನಿರೀಕ್ಷೆ ಮಾಡಬಹುದು?
0: ಸರ್, ಏನಾಗಿದೆ, ಸಾಮಾನ್ಯವಾಗಿ ಸಾರ್ವಜನಿಕ ಒಂದು ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸಂಸ್ಥೆಗಳಾಗಿರ್ಬೋದು, ಅಥವಾ ಒಂದು ಇಲಾಖೆಯಿಂದ ಇರ್ತಕ್ಕಂಥ ಸವಲತ್ತು ಕೊಡುವಂತಹ ಒಂದು ಕೇಂದ್ರಗಳಾಗಿರ್ಬೋದು, ಅಂತಲ್ಲಿ ನಾವು ಆಗಾಗ ಪರಿವೀಕ್ಷಣೆ ಮಾಡ್ತಾ ಇದ್ರೆ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಯಲ್ಲಿ ಇನ್ನೂ ಚೆನ್ನಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದಾದ್ರೆ, ನಮ್ಮ ಜಿಲ್ಲೆಯಲ್ಲಿ ಅಂಗನವಾಡಿಗಳು, ತಾವು ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಗಳನ್ನು ಹೋಗಿ ನೋಡಿದ್ರೆ ತುಂಬಾ ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ, ತುಂಬಾ ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳಿಗೆ ಆಟ ಆಡುವಂಥ ಮೈದಾನವನ್ನು ಒಳಗೊಂಡಂತೆ ಆರೋಗ್ಯಕರವಾದಂತಹ ಆಹಾರವನ್ನು ಕೊಟ್ಟು, ಪೌಷ್ಟಿಕಾಂಶಯುಕ್ತ ಒಂದು ಆಹಾರ ಕೊಟ್ಟು ಬೆಳವಣಿಗೆಯನ್ನು ಕೊಡ್ತಾ ಇದ್ದಾರೆ. ನೀವು ಈ ಒಂದು ಅರ್ಬನ್ ಏರಿಯಾ ಅಂದ್ರೆ ನಗರ ಪ್ರದೇಶಗಳಿಗೆ ತಾವು ಬಂದ್ರೆ, ಅಂಗನವಾಡಿಗಳನ್ನ ಬಾಡಿಯ ಕಟ್ಟಡದಲ್ಲಿ ಎಲ್ಲೋ ಒಂದು ಸೆಲ್ಲಾರ್ನಲ್ಲಿ ಈ ರೀತಿ ನಡೆಸುವಂತ ಒಂದು ಪ್ರಸಂಗಗಳು ಕೂಡ ಕಂಡು ಬರುತ್ತೆ. ಅಂತಲ್ಲಿ ನಾವು ತಪಾಸಣೆ ಮಾಡಿದಾಗ, ಅಲ್ಲಿ ಇರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಕಂಡು ಬಂದಾಗ, ಅಲ್ಲಿ ನಾವು ನ್ಯೂನತೆಯನ್ನು ಕಂಡು ಬಂದು ಸಂಬಂಧಪಟ್ಟ ಇಲಾಖೆಗೆ ಹೇಳ್ತೀವಿ, ನೀವು ಕ್ರಮವನ್ನು ವಹಿಸಬೇಕು ಅಂತ. ಈ ಕಾರ್ಯ ಕೂಡ ನಮ್ಮ ವ್ಯಾಪ್ತಿಗೆ ಬರ್ತಾ ಇದೆ, ಕಾನೂನು ಸೇವೆಗಳ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಾ ಇದೆ. ಇದು ಅಂಗನವಾಡಿ ಒಂದು. ಎರಡನೇದು ಜೈಲುಗಳು, ಕೇಂದ್ರ ಕಾರಾಗೃಹ, ಅಲ್ಲಿ ಕೂಡ ನಾವು ಪರಿವೀಕ್ಷಣೆಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿ ಏನು ತೊಂದರೆ ಆಗ್ತಾ ಇದೆ, ಅಲ್ಲಿ ಏನು ಇನ್ನು ಹೆಚ್ಚಿನ ಕೆಲಸ ಮಾಡಬಹುದು ಅನ್ನುವಂಥದ್ದು ಪರಿವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರ್ತಕ್ಕಂಥ ಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಕೊಡೋರಿಗೆ ನಾವು ಸೂಚನೆ ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅಲ್ಲದೆ ಪೊಲೀಸ್ ಠಾಣೆಗಳು, ನಮ್ಮ ಶಿವಮೊಗ್ಗ ನಗರದಲ್ಲೇ ನಾವು 4 ಪೊಲೀಸ್ ಠಾಣೆಗಳಿಗೆ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ, ಅರೆಕಾಲಿಕ ಸ್ವಯಂ ಸೇವಕರು ಅಂತ ಹೇಳಿ ಅವ್ರನ್ನ ನಿಯೋಜನೆ ಮಾಡಿದ್ದೀವಿ. ವಾರಕ್ಕೆ ಒಮ್ಮೆ ಅಂದರೆ ಬುಧವಾರದ ದಿವಸ ಈ ನಮ್ಮ PLBಗಳು 4 ಸ್ಟೇಷನ್ಗಳು, ತುಂಗಾನಗರ ಪೊಲೀಸ್ ಠಾಣೆ, ದೊಡ್ಡಪೇಟೆ ಪೊಲೀಸ್ ಠಾಣೆ, ರೂರಲ್ ಪೊಲೀಸ್ ಠಾಣೆ ಮತ್ತು ಮಹಿಳಾ ಪೊಲೀಸ್ ಠಾಣೆ, ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೋ ಅಲ್ಲಿಗೆ ಪ್ರತಿ ಬುಧವಾರ ಹೋಗ್ಬಿಟ್ಟು ಬೆಳಗ್ಗೆ 10 ಸಾಯಂಕಾಲ 6 ಕೂತ್ಕೊಂಡು ಬಂದಂತಹ ವ್ಯಕ್ತಿಗಳಿಗೆ, ಅಂದ್ರೆ ನೊಂದುಕೊಂಡು ಬಂದಂತಹ ವ್ಯಕ್ತಿಗಳಿಗೆ ಕಾನೂನು ಬಗ್ಗೆ ಅವರಿಗೆ ಅರಿವನ್ನು ಕೊಟ್ಟು, ಕಾನೂನು ಸೇವೆಗಳ ಬಗ್ಗೆ ಅರಿವನ್ನು ಕೊಟ್ಟು ಈ ರೀತಿ ಕ್ರಮ ವಹಿಸಬಹುದು ಅಂತ ಹೇಳಲಿಕ್ಕೆ ಇದ್ದಾರೆ. ಸ್ಟೇಷನ್ನಲ್ಲಿ ಕೂಡ ನಾವಿದ್ದೇವೆ, ಅಂಗನವಾಡಿಯಲ್ಲಿ ಕೂಡ ನಾವಿದ್ದೇವೆ, ಜೈಲಿನಲ್ಲಿ ಕೂಡ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರಿ ಆಸ್ಪತ್ರೆ ಅಲ್ಲಿ ವ್ಯವಸ್ಥೆ ಹೇಗೆ ನಡೀತಾ ಇದೆ, ಹಿರಿಯ ನಾಗರಿಕರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ. ಇತ್ತೀಚೆಗೆ ನಮ್ಮ ಗೌರವಯುತ ನಿವೃತ್ತ ನ್ಯಾಯಮೂರ್ತಿಗಳಾದ R. Gurrajan ಸಾಹೇಬರು ನಮ್ಮ

0: ಗಾನ್ ಆಸ್ಪತ್ರೆಗೆ ಪರಿವೀಕ್ಷಣೆಗೆ ಬಂದಿದ್ರು. ಬಂದು ಅಲ್ಲಿರ್ತಕ್ಕಂಥ ಊಟದ ವ್ಯವಸ್ಥೆ ಬಗ್ಗೆ ನೋಡಿದ್ರು, ಸ್ವಚ್ಛತೆ ಬಗ್ಗೆ ನೋಡಿದ್ರು. ಅವರದನ್ನ ಹೇಳಿದ್ರು, ಇಲ್ಲಿ ತುಂಬಾ ಚೆನ್ನಾಗಿ ಸ್ವಚ್ಛವಾಗಿದೆ, ಆಹಾರ ಪೌಷ್ಟಿಕವಾಗಿ ಕೊಡ್ತಾ ಇದ್ದಾರೆ, ಮತ್ತೆ ಅಲ್ಲಿರ್ತಕ್ಕಂತ ಒಂದು ಹಿರಿಯ ನಾಗರಿಕರಿಗೆ ಕೊಡುವಂತ ಸೌಲಭ್ಯಗಳ ಬಗ್ಗೆ ಫಲಕಗಳನ್ನು ಕೂಡ ಹಾಕಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟರು. ಆಮೇಲೆ ಹಾಸ್ಟೆಲ್ಗಳಿದ್ದಾವೆ, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇರ್ಬೋದು ಅಥವಾ ಇನ್ನಿತರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಇರ್ಬೋದು, ಅಲ್ಲಿ ಕೂಡ ತಪಾಸಣೆಗೆ ಹೋಗ್ತಾ ಇದ್ದೀವಿ. ಈ ರೀತಿ ಎಲ್ಲೂ ಸ್ಟೇಷನ್ನಲ್ಲಿ, ಹಾಸ್ಟೆಲ್ನಲ್ಲಿ, ಕಾಲೇಜು, ಸ್ಕೂಲು, ಇಲ್ಲೆಲ್ಲದಲ್ಲಿ ಕೂಡ ನಾವು ಕಾನೂನು ಸೇವೆಗಳು ವ್ಯಾಪಿಸಿದ್ದಾವೆ.
1: ಇನ್ನು ಇತ್ತೀಚೆಗೆ ಗಮನಿಸೋದಾದ್ರೆ ನಮ್ಮ ಪರಿಸರ ತುಂಬಾ ಹಾಳಾಗ್ತಾ ಇದೆ ಸರ್.
0: ಹೌದು ಸರ್,
1: ನಮ್ಮ ಪ್ರಾಧಿಕಾರ ಈ ವಿಷಯದಲ್ಲಿ ಏನಾದರೂ ಸ್ವಲ್ಪ ಗಮನ ಹರಿಸಬಹುದಾ?
0: ಹೌದು ಸರ್, ನಮ್ಮಲ್ಲಿ ಅಭಿಯಾನವೇ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ತಮಗಾಗಲೇ ಹೇಳಿದೆ, ನ್ಯಾಯಾಲಯ, ನ್ಯಾಯ ಮತ್ತು ಕಾನೂನು ಅಂದಕೂಡಲೇ ಹಕ್ಕುಗಳನ್ನ ಚಲಾಯಿಸುವ ಒಂದು ವೇದಿಕೆ ಅನ್ನುವಂತ ಒಂದು ಸಾಮಾನ್ಯ ಪರಿಕಲ್ಪನೆ ಇದೆ. ಹಕ್ಕನ್ನ ಚಲಾಯಿಸಬೇಕು ಅಂತಾರೆ, ಮೊದಲು ನಾವು ಆರೋಗ್ಯವಾಗಿ ಜೀವಂತವಾಗಿರಬೇಕು. ಜೀವಂತವಾಗಿರೋದಷ್ಟೆಲ್ಲ ಆರೋಗ್ಯವಾಗಿರಬೇಕು. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಮೂಲಭೂತವಾಗಿ ಬೇಕಾಗಿರುವುದು ಸ್ವಚ್ಛವಾದಂತಹ ಪರಿಸರ, ಚೆನ್ನಾಗಿ ಇರುವಂತಹ ಸ್ವಚ್ಛವಾದಂತಹ ಕುಡಿಯುವ ನೀರು, ಉಸಿರಾಡಲಿಕ್ಕೆ ಯಾವುದೇ ಕಲುಷಿತ ಇಲ್ಲದೆ ಇರುವಂತಹ ಒಂದು ಗಾಳಿ. ಇದಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ನಮಗೆ ಉತ್ತಮವಾದ ಕೆರೆಗಳು, ಬಲಿಷ್ಠವಾಗಿ ಚೆನ್ನಾಗಿ ಬೆಳೆದಿರುವಂತಹ ಮರಗಳು. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೂಚನೆ ಮೇರೆಗೆ ಅವರು ಧರೆ ಫೌಂಡೇಶನ್ ಅನ್ನುವಂತ ಒಂದು NGO ಜೊತೆಗೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕಾದ್ಯಂತ 5 ಕೋಟಿ ಸಸಿಗಳನ್ನ ನೆಡಬೇಕು, ಅವನ್ನ 5 ವರ್ಷಗಳ ಕಾಲ ಅದನ್ನ ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಮತ್ತದನ್ನ ಬೆಳೆಸಬೇಕು ಅಂತ ಹೇಳಿ. ಇದಕ್ಕೆ ನಾವು ಬರೇ ಕಾನೂನು ಸೇವೆಗಳ ಪ್ರಾಧಿಕಾರ ಮಾತ್ರ ಮಾಡ್ತಾ ಇಲ್ಲ, ಇದಕ್ಕೆ ನಾವು ಅನೇಕ ಇಲಾಖೆಗಳ ಸಹಕಾರವನ್ನು ಕೂಡ ಪಡ್ಕೊಂಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಂದಾಯ ಇಲಾಖೆ, ಆಮೇಲೆ ಅರಣ್ಯ ಇಲಾಖೆ ಮತ್ತು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಈ ರೀತಿ ಅನೇಕ ವ್ಯವಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳು, ಪರಿಸರಕ್ಕಾಗಿ ಹೋರಾಡುವಂತಹ ಸಂಘ ಸಂಸ್ಥೆಗಳು ಮತ್ತು ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ ಅಂತ ನಾವೇನು ಕರಿತಾ ಇದ್ದೀವಿ, ಇವರೆಲ್ಲರ ಒಂದು ಸಹಯೋಗದಲ್ಲಿ. ಯಾಕಂದ್ರೆ ನಾವು ಈ ವರ್ಷ ನೆಟ್ಟಂತ ಗಿಡವನ್ನ ದಿನಾಲೂ ಹೋಗಿ ನೋಡ್ಲಿಕ್ಕಾಗಲ್ಲ, ಆದ್ರೆ ನೋಡಿದಂತಹ ಸಾರ್ವಜನಿಕ ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ಸಾರ್ವಜನಿಕರ ಭಾಗಿತ್ವ ತುಂಬಾ ಮುಖ್ಯ, ಸಾರ್ವಜನಿಕರಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡುವಂಥದ್ದು ಬಹಳ ಮುಖ್ಯ. ನಾವು ಒಂದು ಸಸಿ ನೆಟ್ಟು ಅದರ ಸುತ್ತ ನಾಳೆ ಯಾರಾದ್ರೂ ಬಂದು ಪ್ಲಾಸ್ಟಿಕ್ ಚೆಲ್ಲಿಬಿಟ್ರೆ ಆ ಸಸಿ ಬೆಳೆಯಲ್ಲ, ಅದು ಹಾಳಾಗ್ಬಿಡುತ್ತೆ, ಅದು ಬೆಳಿಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿಯೂ ಕೂಡ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇದನ್ನ ನಾವು ಲೇಕ್ ರಿಜುವಿನೇಷನ್ ಅಂಡ್ ಪ್ಲಾಂಟೇಷನ್ ಕ್ಯಾಂಪೇನ್ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಕೆರೆಗಳ ಪುನರುಜ್ಜೀವನ, ಕೆರೆಗಳಲ್ಲಿ ಹೂಳು ತುಂಬಿದ್ರೆ ತಗ್ಗಿಸಬೇಕು, ಒತ್ತುವರಿಯಾಗಿದ್ರೆ ತೆರವು ಮಾಡಬೇಕು, ಕೆರೆಗಳಲ್ಲಿ ಮತ್ತೆ ನೀರು ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಜಾಸ್ತಿ ಆಗಬೇಕು. ಸಸಿ ನೆಟ್ಟದ್ದು ಗಿಡವಾಗಬೇಕು, ಗಿಡ ಮರವಾಗಬೇಕು. ನಾವು ಸುತ್ತಮುತ್ತ ನೋಡಿದ್ರೆ ಕಾಡು ನಮ್ಮಲ್ಲಿ ಸಂರಕ್ಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡುವಂತ ಒಂದು ವಿಶೇಷ ಅಭಿಯಾನ ಇದಾಗಿದೆ. ಇದು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೀವಿ.
1: ತುಂಬಾ ಖುಷಿ ಆಗುತ್ತೆ ಸರ್, ಒಳ್ಳೊಳ್ಳೆ ಕೆಲಸ ಅಂದ್ಕೊಂಡಿದ್ದೀರಿ. ಈಗ ಸಹಾಯವಾಣಿ ಅಂತ ಏನಾದ್ರೂ ಇದೆಯಾ? ಕೆಲವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ, ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಥವಾ ಲಾಯರ್ ಭೇಟಿ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ.
0: ಹೌದು ಸರ್,
1: ಅವ್ರಿಗೆ ಏನಾದ್ರು ಸಹಾಯವಾಣಿ ಅಂತ ಇದೆಯಾ?
0: ಹೌದು ಸರ್, ನಮ್ಮಲ್ಲಿ ಏನಾಗಿದೆ, ಮನೆಯಲ್ಲೇ ಇದ್ಕೊಂಡು ನಮಗೆ ಕಾನೂನು ಸಲಹೆ ಬೇಕು ಅನ್ನುವಂಥವರಿಗೆ ಒಂದು ಉತ್ತರ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಕಾನೂನು ಸಹಾಯವಾಣಿ ಅಂತ ಹೇಳಿ ಮಾಡಿದೆ. ಅದರ ಸಂಖ್ಯೆಯನ್ನು ನಾನೀಗ ಹೇಳ್ತೀನಿ, ಎಲ್ಲ ಕೇಳುಗರು ಇದನ್ನ ತಮ್ಮ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ನ ಅನ್ಲಾಕ್ ಮಾಡ್ಕೊಂಡ್ಬಿಟ್ಟು ಈ ನಂಬರ್ನ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ. ಸಂಖ್ಯೆ ಬಂದ್ಬಿಟ್ಟು 1501000. ಇದು 5ನೇ ಸಂಖ್ಯೆ ಇರುವಂತಹ ಒಂದು ಸಂಖ್ಯೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1501000. ಇದಕ್ಕೆ ಯಾರಾದರೂ ಕರೆ ಮಾಡಿದೆ ಸರ್, ಮೊದಲು ಅದು ಕೇಳುವಂಥದ್ದು ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅಂತ ಹೇಳಿ. ನಾವು ಕನ್ನಡ ಅಂತ ಬಾಯಿಂದ ಹೇಳಿದ್ರೆ ಸಾಕು, ಯಾವುದೇ ಬಟನ್ ಒತ್ತುವಂತ ಅವಶ್ಯಕತೆ ಇಲ್ಲ. ಕನ್ನಡಕ್ಕೆ 1 ಒತ್ತಿ 2 ಒತ್ತಿ ಯಾವುದೂ ಇಲ್ಲ, ಕನ್ನಡ ಅಂತ ಹೇಳಬೇಕು. ಕನ್ನಡ ಅಂತ ಹೇಳಿದ ಕೂಡಲೇ ಅದು ಕೇಳುತ್ತೆ, ನಿಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಕರ್ನಾಟಕ. ನಿಮ್ಮ ಜಿಲ್ಲೆ ಯಾವುದು? ನಮ್ಮ ಜಿಲ್ಲೆ ಶಿವಮೊಗ್ಗ. ಅದು ಕೇಳುವಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ, ನೀವು ಮಹಿಳೆಯರೊಂದಿಗೆ ಮಾತಾಡ್ತಿರೋ ಪುರುಷರೊಂದಿಗೆ ಮಾತಾಡ್ತಿರೋ? ಯಾಕಂದ್ರೆ ಮಹಿಳೆಯರು ಮಹಿಳೆಯರೊಂದಿಗೆ ಮಾತಾಡಿದಾಗ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡಿ ಅವರ ಪರಿಹಾರವನ್ನು ಕಂಡುಕೊಳ್ತಾರೆ, ಅದೇ ರೀತಿ ಪುರುಷರು ಕೂಡ. ಹಾಗಾಗಿ ನಮ್ಮ ಪ್ರಾಧಿಕಾರದಲ್ಲಿ ಸೇವೆ ಸಲ್ಲಿಸ್ತಕ್ಕಂತ 2 ಪ್ಯಾನಲ್ ವಕೀಲರು, ಒಬ್ರು ಮಹಿಳಾ ವಕೀಲರು, ಒಬ್ರು ಪುರುಷ ವಕೀಲರ ಮೊಬೈಲ್ ನಂಬರ್ನ ಈ ನಂಬರ್ಗೆ ಲಿಂಕ್ ಮಾಡಿದ್ದೀವಿ. ಈ ನಂಬರ್ಗೆ ಅವ್ರು ಫೋನ್ ಮಾಡಿದ್ರೆ ಅವರ ಮೊಬೈಲ್ಗೆ ಕರೆ ಹೋಗುತ್ತೆ, ಅವರ ಮೊಬೈಲ್ ಕರೆನ ಸ್ವೀಕಾರ ಮಾಡಿ ಅವರ ಇರ್ತಕ್ಕಂತ ಒಂದು ಸಂಕಷ್ಟಕ್ಕೆ ಪರಿಹಾರವನ್ನ ಕಾನೂನಾತ್ಮಕವಾಗಿ ಸೂಚಿಸ್ತಾರೆ. ಹಾಗಾಗಿ ಮನೆಯಲ್ಲೇ ಇದ್ದುಕೊಂಡು ತಮ್ಮ ಮನೆಯಿಂದಲೇ 1501000 ಕರೆ ಮಾಡಿ ಕಾನೂನು ಸಲಹೆಯನ್ನು ಪಡ್ಕೊಳ್ಳುವಂತ ಸಹಾಯಣ ವ್ಯವಸ್ಥೆ ನಮ್ಮಲ್ಲಿ ಇದೆ.
1: ಮತ್ತೆ ಮಾತಾಡ್ತಾ ಹೇಳಿದ್ರಿ ಇನ್ನೊಂದವರಿಗೆ ಪರಿಹಾರ ವಿತರಣೆ ಅಂತ ಹೇಳಿ.
0: ಹೌದು
1: ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
0: ಸರ್, ಏನಾಗಿದೆ, ನಮ್ಮಲ್ಲಿ 2011 ಕರ್ನಾಟಕದಲ್ಲಿ ನೊಂದವರಿಗೆ ಪರಿಹಾರ ಯೋಜನೆ ಅಂತ ಜಾರಿಗೆ ಬಂತು. ಅದು 2012 ಜಾರಿಗೆ ಬಂತು. ಇದರ ಅಡಿಯಲ್ಲಿ ಎಲ್ಲಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಅಂದರೆ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಅಂದರೆ ಒಬ್ಬ ಸದಸ್ಯ ಕಾರ್ಯದರ್ಶಿ ಕೂಡ ಒಬ್ಬ ಸದಸ್ಯರಾಗಿದ್ದಾರೆ. ಜೊತೆಗೆ ಇನ್ನೊಬ್ಬರು

0: ಸದಸ್ಯರು, ಅವರು ವಕೀಲರಾಗಿರ್ಬೋದು ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು. ಈ ತ್ರಿಸದಸ್ಯ ಪೀಠ ಇದೆ. ನಾವು ಈ ನೊಂದವರ ಪರಿಹಾರ ಯೋಜನೆ ಅಡಿಯಲ್ಲಿ ಎರಡು ರೀತಿ ಅರ್ಜಿಗಳನ್ನು ಸ್ವೀಕರಿಸ್ತೀವಿ. ಒಂದು, ನ್ಯಾಯಾಲಯ ಅಂತಿಮ ಆದೇಶ ಕೊಡುತ್ತೆ ಕ್ರಿಮಿನಲ್ ಪ್ರಕರಣಗಳಲ್ಲಿ, ಈ ಒಂದು ಪ್ರಕರಣದಲ್ಲಿ ಇಂಥ ವ್ಯಕ್ತಿ ನೊಂದ್ಕೊಂಡಿದ್ದಾರೆ, ಹಾಗಾಗಿ ಅವರಿಗೆ ಪರಿಹಾರವನ್ನು ವಿತರಣೆ ಮಾಡಿ ಅಂತ ಹೇಳಿ ಅವರು ಶಿಫಾರಸನ್ನು ಮಾಡ್ತಾರೆ, ರೆಕಮೆಂಡೇಷನ್ ಮಾಡ್ತಾರೆ. ಅದನ್ನ ಪಡ್ಕೊಂಡು ನಾವು ನಮ್ಮಲ್ಲಿ VCS ಕೇಸ್, ವಿಕ್ಟಿಮ್ ಕಾಂಪನ್ಸೇಷನ್ ಕೇಸ್ ಅಂತ ಪ್ರಕರಣ ದಾಖಲು ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಕಡತದ ಎಲ್ಲಾ ದಾಖಲೆಗಳನ್ನು ತರಿಸ್ಕೊಂಡು ಪರಿಶೀಲನೆ ಮಾಡಿ ನೊಂದ ವ್ಯಕ್ತಿಯನ್ನು ಕರೆಸ್ಕೊಂಡು ಹೇಳಿಕೆಯನ್ನ ನಾವು ದಾಖಲು ಮಾಡಿಕೊಂಡು ಈ ಒಂದು ಸಮಿತಿಯಲ್ಲಿ, ಏನು ವಿಕ್ಟಿಮ್ ಕಾಂಪನ್ಸೇಷನ್ ಸಮಿತಿ ಅಂತ ಏನಿದೆ ಗೌರವಯುತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಪರಿಶೀಲನೆ ಮಾಡಿ ನಾವು ಕೂಡ ಶಿಫಾರಸು ಮಾಡ್ತೀವಿ. ಅದಕ್ಕೆ ಮಾರ್ಗಸೂಚಿ ಇದ್ದಾವೆ ಸರ್ಕಾರದಲ್ಲಿ, ಈ ರೀತಿ ಅಪರಾಧವಾಗಿದ್ರೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳಿ ಆ ರೀತಿ ನಾವು ಆ ಮೊತ್ತವನ್ನ ಪರಿಗಣಿಸಿ ರೆಕಮೆಂಡೇಶನ್ ಮಾಡಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕ ಕಳಿಸ್ಕೊಡ್ತೀವಿ. ಅವರು ಅಲ್ಲಿ ಮತ್ತೆ ಪುನರ್ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರದಿಂದ ಅದಕ್ಕೋಸ್ಕರ ಹಣವನ್ನ ಬಿಡುಗಡೆ ಮಾಡ್ತಾರೆ. ಕಾಲಕಾಲಕ್ಕೆ ಬಿಡುಗಡೆ ಮಾಡುವಂತ ಹಣವನ್ನ ಅವರು ಇಂತಿಂತ ಪ್ರಕರಣಕ್ಕೆ ಇಷ್ಟು ಅಂತ ಹೇಳಿ ನಮ್ಮ ಖಾತೆಗೆ ಹಾಕಿ ನಮಗೆ ಪತ್ರವನ್ನ ಬರೀತಾರೆ. ನಾವು ನೊಂದಂತ ವ್ಯಕ್ತಿಯ ಕರೆಸ್ಕೊಂಡು ಅವರಿಗೆ ಚೆಕ್ ಮೂಲಕ ವಿತರಣೆ ಮಾಡ್ತಾ ಇದ್ದೀವಿ. ಇದು ನೊಂದವರಿಗೆ ಪರಿಹಾರ ಯೋಜನೆ. ಇದಕ್ಕೆ ಕೆಲವು ಷರತ್ತುಗಳಿದ್ದಾವೆ. ಏನು ಷರತ್ತು ಅಂತ ಹೇಳಿದ್ರೆ, ಅಪರಾಧವಾದ 48 ಗಂಟೆಯೊಳಗೆ ಆ ನೊಂದ ವ್ಯಕ್ತಿ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿರಬೇಕು.
1: 48 ಗಂಟೆ,
0: ಹೌದು, ಅಷ್ಟಲ್ಲಿ ಅವರು ದೂರನ್ನು ಕೊಟ್ಟಿರಬೇಕು. ಅಂದ್ರೆ ಅಪರಾಧನ ಮುಚ್ಚಿಡಬಾರದು ನೊಂದ ವ್ಯಕ್ತಿ ಅಂತ ಒಂದು ಉದ್ದೇಶ. ಎರಡನೇದು, ಪೊಲೀಸರು ಬಂದು ತನಿಖೆ ಮಾಡಬೇಕಾದ್ರೆ ಪೊಲೀಸರಿಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಟು ಎಲ್ಲ ರೀತಿಯ ಸಹಕಾರವನ್ನು ಈ ವ್ಯಕ್ತಿ ಕೊಟ್ಟಿರಬೇಕು. ನಾನು ಸಹಕಾರ ಕೊಡಲ್ಲ ಪೊಲೀಸರಿಗೆ, ನಾನು ಆರೋಪಿಗೆ ಸಹಾಯ ಮಾಡ್ತೀನಿ ಅಂದ್ರೆ ಅವರು ಅನರ್ಹ ವ್ಯಕ್ತಿ. ಇದು ಆದಮೇಲೆ ನ್ಯಾಯಾಲಯಕ್ಕೆ ಬರ್ತಾರೆ. ನ್ಯಾಯಾಲಯಕ್ಕೆ ಬಂದಾಗ ಅಭಿಯೋಜನೆಗೆ ಪೂರಕವಾಗಿಯೇ ಸಾಕ್ಷ್ಯವನ್ನು ನುಡಿಬೇಕು. ನ್ಯಾಯಾಲಯಕ್ಕೆ ಬಂದು ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ನಾನು ನೋಡಿಲ್ಲ, ಆದ್ರೆ ನನಗೆ ಪರಿಹಾರ ಕೊಡಿ ಅಂದ್ರೆ ಅವರು ಅನರ್ಹ ವ್ಯಕ್ತಿ, ಅವ್ರಿಗೆ ನಾವು ಪರಿಹಾರ ಕೊಡಲ್ಲ. ಏನು ಅಂತಿಮ ವರದಿಯಲ್ಲಿ ಪೊಲೀಸರು ಹಾಕಿದ್ದಾರೋ, ಏನು ಅವರ ತನಿಖೆಯನ್ನ ಇವರು ಉಪಸ್ಥಿತಿಯಲ್ಲಿ ಮಾಡಿದ್ದಾರೋ, ಅದಕ್ಕೆ ಪೂರಕವಾಗಿ ನ್ಯಾಯಾಲಯದ ಮುಂದೆ ಅವರು ಸಾಕ್ಷಿ ನುಡಿಬೇಕು. ಆದ್ರೆ ಆ ಪ್ರಕರಣ ಆರೋಪಿಗೆ ಶಿಕ್ಷೆಯನ್ನು ಕೊಡಲೇಬೇಕು ನ್ಯಾಯಾಲಯ ಅನ್ನುವಂತ ನಿರ್ಬಂಧ ಯಾವುದು ಇಲ್ಲ. ಈ ವ್ಯಕ್ತಿ ತನ್ನ ಒಂದು ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ಸಾಕ್ಷ್ಯವನ್ನು ನೋಡಿದ್ರೆ ಸಾಕು, ಅದು ಆರೋಪಿ ಖುಲಾಸೆ ಆದರೂ ಅಡ್ಡಿ ಇಲ್ಲ, ಶಿಕ್ಷೆ ಆದರೂ ಅಡ್ಡಿ ಇಲ್ಲ. ನಾವು ಸರ್ಕಾರಿ ಮಾರ್ಗಸೂಚಿ ಅನುಸಾರವಾಗಿ ಅವರಿಗೆ ಶಿಫಾರಸನ್ನು ಮಾಡುವಂತದ್ದಿದೆ. ಶಿಫಾರಸು ಆಗಿಲ್ಲ ನ್ಯಾಯಾಲಯದಿಂದ, ಏನ್ ಮಾಡಬೇಕು ಅಂದ್ರೆ ನೊಂದಂತಹ ವ್ಯಕ್ತಿ ನೇರವಾಗಿ ನಮ್ಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಡಬಹುದು. ಅದಕ್ಕೆ ನಮೂನೆ ಇದೆ, ಅದು ನಮ್ಮ ಪ್ರಾಧಿಕಾರದಲ್ಲಿ ಸಿಗುತ್ತೆ. ಆ ನಮೂನೆಯನ್ನು ಪಡ್ಕೊಂಡು ಭರ್ತಿ ಮಾಡಿ ಇಂತಹ ಕೇಸಲ್ಲಿ ನಾನು ನೊಂದ ವ್ಯಕ್ತಿ ಅಂತ ಕೊಟ್ರೆ ನಾವು ಆ ನ್ಯಾಯಾಲಯದಿಂದ ಕಡತವನ್ನು ತರಿಸ್ಕೊಂಡ್ಬಿಟ್ಟು ಅದರ ಪ್ರತಿಯನ್ನು ತರಿಸ್ಕೊಂಡ್ಬಿಟ್ಟು ಪರಿಶೀಲನೆ ಮಾಡಿ ಇದೇ ಪ್ರಕ್ರಿಯೆಯನ್ನು ಪಾಲನೆ ಮಾಡಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಶಿಫಾರಸನ್ನು ಮಾಡಿ ಅವರಿಗೆ ಪರಿಹಾರನ ಕೊಡಿಸುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ. ಈ ಎರಡು ರೀತಿಯಾಗಿ ನೊಂದವರಿಗೆ ಪರಿಹಾರ ಯೋಜನೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ.
1: ಸರಿ ಸರ್, ಇನ್ನು ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಮಾಜಿ ಯೋಧರು, ಅವರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ.
0: ಹೌದು ಸರ್.
1: ಈ ತಮ್ಮ ಪ್ರಾಧಿಕಾರದ ಸೇವಾ ವ್ಯಾಪ್ತಿನಲ್ಲಿ ಅವರಿಗೇನಾದರೂ ವಿಶೇಷವಾಗಿ
0: ಇದೆ ಸರ್? ಯಾಕೆ ಅಂತ ಹೇಳಿದ್ರೆ, ತಾವು ಹೇಳಿದ ಹಾಗೆ ಸ್ವಾತಂತ್ರ್ಯವನ್ನ ನಾವು ಒಳಗಿರೋರು ಎಷ್ಟು ಈಗ ಅನುಭವಿಸ್ತಾ ಇದ್ದೀವೋ ಅದರ ರಕ್ಷಣೆಯನ್ನ ಗಡಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ನೆಮ್ಮದಿಯಿಂದ ಶಾಂತಿಯಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆ ನಾಲ್ಸ ವೀರ್ ಪರಿವಾರ್ ಸಹಾಯತ ಯೋಜನಾ, ಇದರ ಅಡಿಯಲ್ಲಿ ನಾವು ವಿಶೇಷವಾದ ಯೋಜನೆಯನ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಾರಿಗೆ ತಂದಿದೆ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಜಿಲ್ಲಾ ಸೈನಿಕ್ ಬೋರ್ಡ್ ಅಂತ ಇದೆ. ಇಂಥ ಸೈನಿಕ್ ಬೋರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿ 16 ಕಡೆ ಇದ್ದಾವೆ. ಈ ಜಿಲ್ಲಾ ಸೈನಿಕ್ ಬೋರ್ಡ್ ಸಂಪರ್ಕಕ್ಕೆ ಪ್ರತಿಯೊಬ್ಬ ಮಾಜಿ ಯೋಧ ಅಲ್ಲಿ ನೋಂದಣಿ ಆಗಿರ್ತದೆ. ಅಂದ್ರೆ ಈ ಸೈನಿಕ್ ಬೋರ್ಡ್ 3-4 ಜಿಲ್ಲೆಗಳಿಗೆ ಇದ್ರೆ 3-4 ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ಮಾಜಿ ಯೋಧರು ಇಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ. ಅವ್ರು ಈ ಒಂದು ಸೈನಿಕ್ ಬೋರ್ಡ್ನ ಸಂಪರ್ಕಕ್ಕೆ ಇದ್ದೇ ಇರ್ತಾರೆ. ಆ ಸೈನಿಕ್ ಬೋರ್ಡ್ನಲ್ಲೇ ನಾವು ಒಂದು ಲೀಗಲ್ ಸರ್ವಿಸಸ್ ಕ್ಲಿನಿಕ್ ಅಂತೇಳಿ ಕಾನೂನು ಸಲಹಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ನನಗೆ ಇನ್ನ ತುಂಬಾ ಹೆಮ್ಮೆ ಆಗೋದೇನು ಅಂತ ಹೇಳಿದ್ರೆ, ಇಲ್ಲಿ ನಾವು ಸಾಮಾನ್ಯವಾಗಿ ವಕೀಲರ ನಿಯೋಜನೆ ಮಾಡಬೇಕು ಕಾನೂನು ಸಲಹೆ ಕೊಡಲಿಕ್ಕೆ ಅಂತ ಹೇಳಿ, ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವಂತಹ ಕಾನೂನು ಸಲಹಾ ಕೇಂದ್ರದ ವೈಶಿಷ್ಟ್ಯ ಏನು ಅಂದ್ರೆ, ನಮ್ಮಲ್ಲಿ ನಿಯೋಜನೆ ಆಗಿರುವಂತಹ ವಕೀಲರು ಅವರು ಮಾಜಿ ಸೈನಿಕರೇ. ವಿಶೇಷ ಇದು. ಅವರು ಡಾಕ್ಟರ್ ನಟರಾಜ್ ಅಂತ ಹೇಳಿ, ಅವರು ಮಾಜಿ ಸೈನಿಕರು, ಅವರು ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಅವರು ಅಲ್ಲಿ ಪ್ರತಿ ವಾರಕ್ಕೊಮ್ಮೆ ಭೇಟಿ ಕೊಡ್ತಾರೆ. ಅಲ್ಲಿ ಕೂತ್ಕೊಂಡು ಬಂದಂತಹ ಮಾಜಿ ಸೈನಿಕರಿಗೆ, ಅವರು ಕುಟುಂಬ ವರ್ಗದವರಿಗೆ, ಮಕ್ಕಳಿಗೆ, ಪೋಷಕರಿಗೆ ಕಾನೂನು ಸಲಹೆಯನ್ನು ಉಚಿತವಾಗಿ ಕೊಡ್ತಾರೆ. ಮತ್ತೆ ಈ ಮಹಿಳೆ ಮಕ್ಕಳು ಮತ್ತೆ ಹಿರಿಯ ನಾಗರಿಕರು ಇವರೆಲ್ಲ ಏನಿದ್ದಾರೆ, ಇವರಿಗೆ ಉಚಿತ ಕಾನೂನು ಸೇವೆಯನ್ನು ಕೊಡಲಿಕ್ಕೆ ಅವರು ಅರ್ಹರು. ಕಾನೂನು ನೆರವನ್ನ ಕೊಡಲಿಕ್ಕೆ ಅವರೆಲ್ಲ ಅರ್ಹತೆ ಇದೆ. ಹಾಗಾಗಿ ಅಂತವ್ರು ಏನಾದ್ರೂ ಪ್ರಕರಣ ದಾಖಲಿಸಬೇಕು, ನಮಗೆ ಹಿಂಗ್ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಅವರಿಂದ ಅರ್ಜಿ ನಮಗೆ ಕಳಿಸ್ಕೊಡ್ತಾರೆ. ನಾವು ಅಂತವ್ರಿಗೆ ಕಾನೂನು ನೆರವನ್ನು ಕೂಡ ಕೊಡ್ತೀವಿ. ಅಂದ್ರೆ ನ್ಯಾಯಾಲಯದಲ್ಲಿ ಯಾವುದೇ ಶುಲ್ಕವಿಲ್ಲದೆ ವಕೀಲರನ್ನ ಕೊಡ್ತೀವಿ, ಅವರು ಪ್ರಕರಣ ನಡೆಸ್ತಾರೆ. ಅಲ್ಲಿ ಪ್ರಕರಣಕ್ಕೆ ಬೇಕಾಗಿಲ್ಲ ಅಂತ ನಮಗೆ ಕಂಡು ಬಂದ್ರೆ ನಿಶುಲ್ಕವಾಗಿ ಪ್ರಕರಣ, ಕೋರ್ಟ್ ಫೀಸ್ ಕೂಡ ಬೇಡ ಅಂತ ಹೇಳಿ ಆದೇಶವನ್ನು ಮಾಡಿಬಿಟ್ಟು ಅಂತಹ ಪ್ರಕರಣದಲ್ಲಿ ನಾವು

0: ವಿಶೇಷವಾಗಿ ಆದೇಶವನ್ನು ಮಾಡಿ ಮಾಜಿ ಯೋಧರಿಗೆ ಈ ಒಂದು ಸೌಲಭ್ಯವನ್ನು ಕೊಡಿಸಲಿಕ್ಕೆ ಈ ಯೋಜನೆ ಅಡಿಯಲ್ಲಿ ನಾಲ್ಸಾ ವೀರ್ ಪರಿವಾರ ಸಹಾಯತಾ ಯೋಜನೆ ಅಡಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ.
1: ಆಯ್ತು ಸರ್, ನಾವೀಗ ಈ ಸಂದರ್ಶನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ ಅಂತ?
0: ನಾನು ಜನರಿಗೆ ಹೇಳೋದು ಒಂದೇ ಸರ್, ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ತಪ್ಪು ಕಲ್ಪನೆ, ನಾವು ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತ ಇದ್ರೆ ಅದು ದಯಮಾಡಿ ತಪ್ಪು. ನ್ಯಾಯಾಲಯಕ್ಕೆ ಬನ್ನಿ, ನಿಮ್ಮ ಸಂಕಷ್ಟಗಳನ್ನು ಚರ್ಚೆ ಮಾಡಿ. ಮೊದಲನೇದ್ದು ವಕೀಲರ ಜೊತೆ ಚರ್ಚೆ ಮಾಡಿ, ಎರಡನೇದ್ದು ಎದುರುದಾರರು ಬಂದಾಗ ಅವ್ರ ಜೊತೆ ಕೂಡ ಚರ್ಚೆ ಮಾಡಲು ತಪ್ಪಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನರು ಪಕ್ಷಗಾರರು ಮಾತಾಡದೆ ಇರೋದಕ್ಕೆ ಬಹಳ ವ್ಯಾಜ್ಯಗಳು ಕಾರಣ ಆಗಿದೆ. ಇಬ್ಬರು ಪಕ್ಷಗಾರರು ಮಾತಾಡಿಕೊಂಡ್ರೆ ಅವ್ರ ವಿವಾದ ಅವರೇ ಅರ್ಥ ಮಾಡ್ಕೊಳ್ತಾರೆ. ಒಂದು ಆ ಪ್ರಕರಣದಲ್ಲಿ ಏನು ಪರಿಹಾರ ಸಿಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಬರುವಂತಹ ತೀರ್ಪು ಏನು ಅಂತ ಕೂಡ ಅವರು ಯೋಚನೆ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ 151000 ಸಹಾಯವಾಣಿಯನ್ನು ಬಳಸ್ಕೋಬೇಕು, ಕಾನೂನು ಸಲಹೆಯನ್ನು ಪಡ್ಕೊಳ್ಬೇಕು, ಕಾನೂನು ಸಲಹಾ ಕೇಂದ್ರಗಳಿಗೆ ಹೋಗಿ ವಕೀಲರ ಭೇಟಿ ಮಾಡಿ ಉಚಿತ ಕಾನೂನು ಸಲಹೆಯನ್ನು ಪಡ್ಕೊಳ್ಳಿ. ಇಲ್ಲ ಅವರ ಸಂಪರ್ಕ ಖಾಸಗಿ ವಕೀಲರಿದ್ರೆ ವಕೀಲರ ಜೊತೆಗೆ ತಮ್ಮ ಒಂದು ವಿವಾದವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿಕೊಂಡು ಹಾಕುವಂಥ ಪ್ರಕರಣದಲ್ಲಿ ಅವರಿಗೆ ಏನು ಪರಿಹಾರ ಸಿಗಬಹುದು ಅನ್ನುವಂಥ ಒಂದು ವಿಷಯವನ್ನು ತಿಳ್ಕೊಂಡು ನ್ಯಾಯಾಲಯಕ್ಕೆ ಹೋದಾಗ ಇವರು ಯಾವುದೇ ಹಠ ಸಿಟ್ಟು ಮತ್ತು ಜಿದ್ದು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮಗೆ ಬರುವಂತಹ ನ್ಯಾಯ ನಾವು ನಿಗದಿಪಡಿಸುವಂಥ ಸಮಯದಲ್ಲಿ ಸಿಗಲಿ ಅನ್ನುವಂಥ ಮನೋಭಾವದಲ್ಲಿ ಹೋಗಿ ನಾವು ಮಾಡುವಂತಹ ಲೋಕದಾಲತ್ ಮಧ್ಯಸ್ಥಿಕೆ ಇತರೆ ಒಂದು ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ ಸಕ್ರಿಯವಾಗಿ ಅದರ ಲಾಭವನ್ನು ಪಡ್ಕೊಂಡು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನ್ಯಾಯ ಅವರದು ನೆರವು ನಮ್ಮದು, ಇಂಥ ಒಂದು ತತ್ವವಾಕ್ಯದಲ್ಲಿ ಅವರು ತಮ್ಮ ಪ್ರಕರಣವನ್ನು ಕಾನೂನಾತ್ಮಕವಾಗಿ ಸಮಂಜಸವಾಗಿ ಕಡಿಮೆ ಒಂದು ಸಮಯದಲ್ಲಿ ಯಾವುದೇ ಖರ್ಚಿಲ್ಲದೆ ಬಗೆಹರಿಸ್ಕೊಂಡು ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯಲ್ಲಿ ಅವರು ನಮಗೆ ಕೈ ಜೋಡಿಸಿ ಕಾನೂನು ಸೇವೆಗಳಿಗೆ ಅವರು ಭಾಗಿಯಾಗಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.
1: ಆಯ್ತು ಸಂತೋಷ್ ಎಂ ಎಸ್ ಅವರೇ, ತಾವು ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂ ಎಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ಏಕ್ಸೂರ್ ಕೇಳಿದಿರಿ. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು.

0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ಇದು ಸಮಯ 9:06:45. ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದ ಎಂದಿನಂತೆ ಈ ದಿನದ ವಿಶೇಷತೆಗಳು ಹಾಗೆಯೇ ಒಂದಿಷ್ಟು ಹಾಡುಗಳು. ಏನಿದೆ ವಿಶೇಷತೆ ಇವತ್ತು ಮೊದಲನೇದಾಗಿ ನೋಡೋಣ. ಇವತ್ತು ವಿಶ್ವ ಹಾರುವ ತಟ್ಟೆ ದಿನ. ಅಂದರೆ ಈ ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಆಗಾಗ್ಗೆ ಭೇಟಿ ನೀಡ್ತಾ ಇರ್ತವೆ ಅನ್ನುವಂಥ ಒಂದು ವದಂತಿ ಏನಿದೆಯಲ್ಲ, ಅದು ಹಿಂದಿನಿಂದನೂ ಬಂದುಬಿಟ್ಟಿದೆ. UFO ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಏನು ಕರೀತಾರೆ ಅಂದರೆ ಕನ್ನಡದಲ್ಲಿ ಹಾರುವ ತಟ್ಟೆ ಅಂತ ಹೇಳಿ. ಸೊ ಹಾರುವ ತಟ್ಟೆಯ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ, July 2. ಇವತ್ತು ಈ ಒಂದು ಸತ್ಯಾಸತ್ಯತೆಗಳ ಬಗ್ಗೆ ಸಂಶೋಧನೆಗಳು ಇಂದಿಗೂ ಕೂಡ ನಡೀತಾ ಇದ್ದಾವೆ. 1952 July 2 ವಾಷಿಂಗ್ಟನ್ನಲ್ಲಿ ಈ ಹಾರೋ ತಟ್ಟೆ ಏನಿದೆಯಲ್ಲ ಅದು ಬಂತು. ಈ ಹಿನ್ನೆಲೆಯಲ್ಲಿ ವಿಶ್ವ ಹಾರುವ ತಟ್ಟೆಯ ದಿನವನ್ನಾಗಿ ಆಚರಿಸುವಂತಹ ರೂಢಿಗೆ ಬಂತು 2 July ಪ್ರತಿ ವರ್ಷ. ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಜುಯಲ್ ಥೀಫ್ ಚಿತ್ರದ ಒಂದು ಗೀತೆ, ದೇವಾನಂದ್ ಹಾಗೂ ತನುಜ ನಟನೆ ಮಾಡಿರ್ತಕ್ಕಂಥ ಚಿತ್ರ. 1967 ಇದು ಬಿಡುಗಡೆ ಆಗುತ್ತೆ. ಗಾಯಕ ಕಿಶೋರ್ ಕುಮಾರ್, ಗೀತ ಸಾಹಿತಿ ಮಜ್ರು ಸುಲ್ತಾನ್ಪುರಿ, ಸಂಗೀತ SD ಬರ್ಮನ್.

ಒಂಬತ್ತು ಗಂಟೆ 12:39:41 ಆಗಿದೆ. ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡಿ ಬರ್ತಿರುವಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಇವತ್ತು ಇನ್ನೊಬ್ಬ ಕನ್ನಡದ ಹೆಸರಾಂತ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟಿದಬ್ಬ ಕೂಡ ಇವತ್ತೇ ಅಂತ ಹೇಳಲಾಗ್ತಾಯಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ 1978 July 2 ಬೆಂಗಳೂರಿನ ಅಡಕಮಾರನಹಳ್ಳಿ ಜನಿಸ್ತಾರೆ. ಕಿರುತೆರೆಯಲ್ಲಿ ಚಿಕ್ಕಪುಟ್ಟ ಪಾತ್ರಗಳನ್ನು ಅವರು ನಟಿಸ್ತಾರೆ. ನೀವೆಲ್ಲ ಕೇಳಿರ್ಬೋದು ಈ TV ಸೀರಿಯಲ್ ನಮಸ್ಕಾರ ನಮಸ್ಕಾರ ನಮಸ್ಕಾರ ಅಂತ ಬರ್ತಾಯಿತ್ತು ಹಿಂದೆ, ನಾನು ನೋಡಿದ ಜ್ಞಾಪಕ. ಹೀಗೆ ಕಿರುತೆರೆಯಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ ನಂತರ ಹಿರಿತೆರೆ ಅಂದರೆ ಸಿನಿಮಾವನ್ನು ಪ್ರವೇಶ ಮಾಡ್ತಾರೆ. ಶುರುವಿನಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾರೆ, ಆಮೇಲೆ ನಾಯಕರಾಗಿ ಅವರು ನಟನೆ ಮಾಡ್ತಾರೆ. ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್. ಮುಂಗಾರು ಮಳೆ ಅಂತ ಏನು ಸಿನಿಮಾ ರಿಲೀಸ್ ಆಯಿತು, ಕನ್ನಡ ಚಿತ್ರರಂಗದ ಒಂದು ಇತಿಹಾಸದಲ್ಲಿ ಬಹುಶಃ ದಾಖಲೆ ಬರೆದಂತಹ ಒಂದು ಚಿತ್ರ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಈ ಗಣೇಶ್ಗೆ ಅತಿ ದೊಡ್ಡ ಬ್ರೇಕ್ ನೀಡಿದಂತಹ ಚಿತ್ರ ಅದು ಮುಂಗಾರು ಮಳೆ. ಆನಂತರ ನಮ್ಮ ಯೋಗರಾಜ್ ಭಟ್ ಅವರ ನಿರ್ದೇಶನದ ಸೂಪರ್ ಹಿಟ್ ಗಾಳಿಪಟ 1, ಗಾಳಿಪಟ 2 ಬಂತು. ನಂತರದಲ್ಲಿ ಕೃಷ್ಣಂ ಪ್ರಣಯಸಿಕಿ, ಅದು ಕೂಡ ಭರ್ಜರಿಯಾಗಿ ಯಶಸ್ಸನ್ನು ಕಾಣ್ತು. ಇನ್ನು ಚಮಕ್ ಅಂತ ಹೇಳಿ, ಇದು ಹಾಸ್ಯ ಮತ್ತು ಕೌಟುಂಬಿಕ ಕಥಾಹಂದ್ರವನ್ನು ಹೊಂದಿರತಕ್ಕಂಥ ಒಂದು ಜನಪ್ರಿಯ ಸಿನಿಮಾ. ಹಾಗೆಯೇ ಆರೆಂಜ್ ಅಂತ ಹೇಳಿ ಪ್ರೇಮಕಥೆ ಆ್ಯಕ್ಷನ್ ಸಿನಿಮಾ ಆಗಿತ್ತು ಅದು. ಬಾನದಾರಿಯಲ್ಲಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ಈ ಕೀನ್ಯಾ ದೇಶ ಏನಿದೆಯಲ್ಲ ಅದರಲ್ಲಿ ಸುಂದರ ತಾಣಗಳನ್ನು ಚಿತ್ರೀಕರಣ ಮಾಡಿದ್ದಾರೆ, ಮತ್ತು ಸಾಹಸಮಯ ಪ್ರೇಮಕತೆ ಅದು. ಹಾಗೆಯೇ ಸಖತ್ ಅಂತ ಹೇಳಿ ಹಾಸ್ಯ ಮತ್ತು ಕೋರ್ಟ್ ಡ್ರಾಮಾ ಹೊಂದಿರತಕ್ಕಂಥ ಚಿತ್ರ ಅದು. ಗೀತಾ ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ ಚಿತ್ರ. ಇನ್ನೆಂದಿನಂತೆ ಚಲನಚಿತ್ರ ನೋಡಿದ್ದೀರಿ, ಆಮೇಲೆ ಇನ್ನೊಂದು ಯಾವುದದು ಕೃಷ್ಣ ಮತ್ತು ಹುಡುಕಾಟ, ರೋಮಿಯೋ, ಮಳೆಯಲೇ ಜೊತೆಯಲ್ಲಿ, ಝೂಮ್, ಸುಗ್ರೀವ, ಮುಂಜಾನೆ, ಮ್ಯಾಜಿಕಲ್ ಮಾಯಾವಿ,

ಹೀಗೆ ಎಲ್ಲ ರಂಗದಲ್ಲೂ ಕೂಡ ತಮ್ಮದ ಒಂದು ಛಾಪನ್ನು ಮೂಡಿಸಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇವತ್ತು ಅವರ ಹುಟ್ಟಿದ ಹಬ್ಬ 1978 ಜುಲೈ 2 ಅಂದರೆ ಜುಲೈ 2 ಇವತ್ತೇ ಹುಟ್ಟಿದ ಹಬ್ಬದಿಂದ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನಮ್ಮ ಗೋಲ್ಡನ್ ಸ್ಟಾರ್ ನಮ್ಮ ಚಿತ್ರ ರಸಿಕರಿಗೆ ನೀಡಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈಗ ಗೋಲ್ಡನ್ ಸ್ಟಾರ್ ಅಭಿನಯದ ಒಂದು ಗೀತೆ ಮುಂಗಾರು ಮಳೆ ಚಿತ್ರದ್ದು ಇದೊಂದು ಆಲಿಸೋಣಂತೆ.

ಇನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅಂದರೆ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಹೇಳಿ ಪ್ರಖ್ಯಾತ ಇತಿಹಾಸಕಾರರವರು, ಲೇಖಕರು ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು ಕೂಡ ಅವರು ಆಗಿದ್ದರು. ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮೌಖಿಕ ಕೃತಿಗಳನ್ನು ಅವರು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆಧುನಿಕ ಮೈಸೂರು ಅಂತ ಹೇಳಿ ಒಂದು ಕೃತಿ, ಪ್ರಮುಖ ಕೃತಿ ಅದು. ಗುಲ್ಬರ್ಗಾದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಡೀನ್ ಮತ್ತು ಮಾಜಿ ಕುಲಪತಿಗಳಾಗೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರೊಫೆಸರ್ ಎಸ್ ಚಂದ್ರಶೇಖರ್, ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಇವರನ್ನು ಸ್ಮರಿಸ್ತಾ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಾದ ಮುಂದಿನ ಗೀತೆಯನ್ನು ಆಲಿಸೋಣಂತೆ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಸಿಲ್ಸಿಲಾ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಿವಹರಿ ಅವರ ಸಂಗೀತವಿದೆ.

ಇನ್ನು ಎಸ್ ಎ ಚಂದ್ರಶೇಖರ್ ಅಂತ ಹೇಳಿ, ಸೇನಾಪತಿ ಆಲ್ಬರ್ಟ್ ಚಂದ್ರಶೇಖರ್ ಅಂತ. ಇವರು ಭಾರತೀಯ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಚಿತ್ರಕಥೆಗಾರರು ಮತ್ತು ನಟರು ಕೂಡ. ತಮಿಳು, ತೆಲುಗು, ಕನ್ನಡ ಹಾಗೂ ಹಿಂದಿ ಚಲನಚಿತ್ರಗಳಲ್ಲಿ ಸುಮಾರು ಕೆಲಸವನ್ನು ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕನ್ನಡದಲ್ಲಿ ನ್ಯಾಯಎಲ್ಲಿದೆ, ಗೆದ್ದ ಮಗ, ಹಸಿದ ಹೆಬ್ಬುಲಿ, ಸಿಂಹಗರ್ಜನೆ, ಗೆಲುವು ನನ್ನದೆ ಈ ಚಿತ್ರಗಳನ್ನೆಲ್ಲ ನಿರ್ದೇಶನ ಮಾಡಿದ್ದಾರೆ ಸೇನಾಪತಿ ಆಲ್ಬರ್ಟ್ ಚಂದ್ರಶೇಖರನ್. ಇನ್ನೂ ಹೆಚ್ಚೆಚ್ಚು ಸಾಮಾಜಿಕ ಚಿತ್ರಗಳನ್ನು ಮಾಡಲಿ, ಸಮಾಜಕ್ಕೆ ಒಳ್ಳೊಳ್ಳೆಯ ಕೊಡುಗೆಗಳನ್ನು ಕೊಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಇವರು ನಿರ್ದೇಶನ ಮಾಡಿದಂತಹ ಗೆದ್ದ ಮಗ ಚಿತ್ರದ ಒಂದು ಗೀತೆಯನ್ನು ಆಲಿಸೋಣಂತೆ. ಇದು 1982 ಬಿಡುಗಡೆಗೊಂಡಂತಹ ಸಿನಿಮಾ. ಶಂಕರ್ನಾಗ್, ಮಾಧವಿ, ಆರತಿಯವರು ಮುಖ್ಯ ಪಾತ್ರಗಳಲ್ಲಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಗಳು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಚಕ್ರವರ್ತಿಯವರದು.

0: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನು 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಇನ್ನು ಪಾಗು ಹಳಕಟ್ಟಿಯವರು, ವಚನ ಪಿತಾಮಹ ಅಂತಲೇ ಹೇಳಿ ಪ್ರಖ್ಯಾತರಾದವರು ಪಾಗು ಹಳಕಟ್ಟಿಯವರು. ಅವರು ಕೂಡ ಇವತ್ತು ಹುಟ್ಟಿದ ದಿನ. 2 ಜುಲೈ 1880 ಅವರು ಧಾರವಾಡದಲ್ಲಿ ಹುಟ್ಟುತ್ತಾರೆ. ಪಾಗು ಹಳಕಟ್ಟಿ ಅಂದರೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳಿ ಅರ್ಥ. ಸಂಶೋಧಕರಾಗಿ, ಸಾಹಿತಿಗಳಾಗಿ, ವಕೀಲರಾಗಿ ಕೆಲಸವನ್ನು ಮಾಡ್ತಾರೆ. ವಚನ ಸಾಹಿತ್ಯದಲ್ಲಿ ಅಪಾರವಾದಂತಹ ಒಂದು ಅನುಭವವನ್ನು ಹೊಂದಿದ್ದಾರೆ ಹಾಗೂ ಸಾಮಾಜಿಕ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು. ವಕೀಲ ವೃತ್ತಿಯನ್ನು ಮಾಡ್ತಾ ಮಾಡ್ತಾನೆ ವಚನ ಸಾಹಿತ್ಯದಲ್ಲಿ ಅಪಾರವಾದಂತಹ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ಹಾಗಾಗಿ ಅವರನ್ನು ವಚನ ಪಿತಾಮಹ ಅಂತ ಹೇಳಿ ಕರೀತಾರೆ.

ಸಾಕಷ್ಟು ಅವರು ಗೌರವಗಳು ಕೂಡ ಭಾಜನರಾಗಿದ್ದಾರೆ. ಅವರ ಹೆಸರಿನಲ್ಲಿ ವಿಜಯಪುರದ ಬಿ ಎಲ್ ಡಿ ಎ ಸಂಸ್ಥೆ ಒಂದು ಸ್ಮಾರಕ ಭವನವನ್ನು ಕೂಡ ನಿರ್ಮಿಸಿದೆ, ಡಾಕ್ಟರ್ ಫಾಗು ಹಳಕಟ್ಟಿ ಸ್ಮಾರಕ ಭವನ ಅಂತ ಹೇಳಿ

ಪಿತಾಮಹ ಅಂತ ಹೇಳಿ ಪ್ರಖ್ಯಾತರಾದಂತಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈಗ ಮುಂದಿನ ಗೀತೆಯನ್ನು ಆಲಿಸೋಣ. ಮಿಸ್ಟರ್ ಇಂಡಿಯಾ ಚಿತ್ರದ ಒಂದು ಹಾಡು, ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ 1987 ಬಿಡುಗಡೆಗೊಂಡಂತಹ ಸಿನಿಮಾ ಇದು. ಅನಿಲ್ ಕಪೂರ್ ಹಾಗೂ ಶ್ರೀದೇವಿ ಅವರ ನಟನೆಯ ಚಿತ್ರ. ಬಾಕ್ಸ್ ಆಫೀಸ್ನಲ್ಲಿ ಬಹಳ ಜೇವಿರಿ ಕಂಡಂತಹ ಸಿನಿಮಾ ಇದು. ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಮೂಡಿ ಬಂದಿತು. ಸಮಯ 9:40:35. ಆದ್ಮೇಲೆ ಕೇಳಿದ್ರೆ ತಾವೆಲ್ಲ ವಾಟ್ಸಪ್ನಲ್ಲಿ ಬೆಳಗಿನ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ನಿಮ್ಮೆಲ್ಲ ಸಂದೇಶಗಳನ್ನು ಓದುವಂತಹ ಸಮಯ 9:50. ಓಕೆ, ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣಂತೆ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಕವನ ಹರಿವ ನದಿಯು.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11:35 ಕೇಳುವಿರಿ. ಸಮಯ 9:52:25. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಬೆಳಗಿನಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಆಲಿಸಿದಿರಿ, ಸಂದೇಶವನ್ನು ಕಳಿಸಿದಿರಿ. ನೋಡೋಣ ಯಾರೋ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ ಭಾಳ ಸಂಕ್ಷಿಪ್ತವಾಗಿ ನೋಡೋಣಂತೆ. ಯಾರಿಗೂ ಬೇಡವಾದ ವಸ್ತು ಇನ್ಯಾರಿಗೂ ಅತ್ಯವಶ್ಯಕ, ನಾವು ಕೂಡ ಅಷ್ಟೇ ಅಂತ ಹೇಳಿ ಯಾರು ಹೊನ್ನೂರು ಆಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ನು ಆಕಾಶವಾಣಿ ಭದ್ರಾವತಿ ನಿಲಯದವರೊಂದಿಗೆ ಬೆಳಗಿನ ಶುಭೋದಯ ಅಂತ ಹೇಳಿ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಚಂದ್ರಹಾಸ ಗಡದೆ. ಓಕೆ, ಹಾಗೆಯೇ ಇನ್ನು ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಅವರು ಹಾಗೂ ವಿಜಯಶ್ರೀ ಅವರು, ಮತ್ತು ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ, ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಇವ ಸಂದೇಶ ಕಳಿಸಿದ್ದಾರೆ. ಗುರುರಾಜ ಕರ್ಜಗಿಯವರ ಕಥಾನಕದಲ್ಲಿ ಅಡ್ಡದಾರಿ ಯಾವಾಗಲೂ ಸಾಧನೆಗೆ ಸೋಪಾನ ಆಗಲ್ಲ ಅನ್ನೋ ಕಿವಿ ಮಾತು ಹೇಳಿದ್ರು, ಚೆನ್ನಾಗಿತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಲ್ಮಾ ಟೀಚರ್ ತರೀಕೆರೆಯಿಂದ, ಭಾವಗೀತೆಗಳು ಚೆನ್ನಾಗಿದ್ದು ಶಾಲೆಗೆ ಹೋಗುವವರೆಗೂ ಕಾರ್ಯಕ್ರಮವನ್ನು ಕೇಳ್ತೀವಿ ಅಂತ ಹೇಳಿ ಅವರು ಕಳಿಸ್ಕೊಟ್ಟಿದ್ದಾರೆ ಸಂದೇಶ, ವೆರಿ ಗುಡ್. ಚಂದ್ರಶೇಖರ್ ನಾಯಕ್ ಜೈ ವಿಮಾನಗರ ಜೀವನ್ ಭೀಮಾನಗರ ದಾವಣಗೆರೆ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಬೆಳಗಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಆಕಾಶವಾಣಿ ಗುಡ್ ಮಾರ್ನಿಂಗ್ ಗುರುಗಳೇ. ಯಾರು ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ, ಥ್ಯಾಂಕ್ಸ್ ಅಂತ ಹೇಳಿದೆ, ಧನ್ಯವಾದ. ಹಾಗೆಯೇ SS ಮುದಿ ಗೌಡ್ರು ಇನಾಮ ಹೊಂಗಲ ಸೌದತ್ತಿ, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಎಲ್ಲ ಹಾಡುಗಳು ಭಾರಿ ಮಸ್ತಿದ್ದೀವಿ ರೀ. ಹೋದ್ವಾರ ಟೆಸ್ಟ್ ಪಂದ್ಯ ಆತ ರೀ, ಈ ವಾರ ಮತ್ತೆ ಹೊಡಿಬಡಿ 20 ವಾಟ್ಸಪ್ ರೀ, 2020 ಪಂದ್ಯ ನಡಿಲ್ರಿ. ನಿಮ್ಮ ನಿರೂಪಣೆ ಕೇಳೋದು ನಮ್ಮ ಧರ್ಮ. ಶರಣ್ರಿ ಅಪ್ಪ, ಶರಣರು, ಶರಣ ಶರಣಾರ್ಥಿಗಳು. ಓಕೆ, ಶುಭೋದಯ ಗುರುಗಳೇ. ಓಕೆ, ಏನು ನೀವು ಆಕಾಶವಾಣಿ ಕಾಲಿಟ್ಟ ಗಳಿಗೆ ತುಂಬ ಚೆನ್ನಾಗಿದೆ. ಶಿವಮೊಗ್ಗದಲ್ಲಿ ಒಳ್ಳೆ ಮಳೆ ಬರ್ತದೆ, ಅದು ಪ್ರಕೃತಿ ನಿಯಮ, ಅದು ನಾನೇನು ಮಾಡ್ತೀನಿ. ಇದನ್ನ ಬೆಳಿಗ್ಗೆ ಚಿಂತನ ಕರುಣಾರ ಬೆಳಗ್ಗೆ ಹೆಲ್ತ್ ಹಿಂಟ್ಸ್ ವಾರ್ತೆಗಳು ಚೆನ್ನಾಗಿದ್ದು, ಭಾವಗೀತೆ ಭಕ್ತಿಗೀತೆ ಸೂಪರ್, ನಿರೂಪಣೆ ಮಾಮೂಲಿ, ಏನೋ ಇಂದ್ರಚಂದ್ರ ದೇವೇಂದ್ರ ಅಂತಾರೆ, ಸಿಲ್ಸಿಲಾಗಿ ಗೀತೆ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾರು ನಮ್ಮ ನಿರಂತರ ಕೇಳುಗ ರೋಟ್ರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್. ಓಕೆ, ಶ್ರೀ ಡಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆದರ್ಸಿಪುರ ತಾಲೂಕು, ಹಾಸನ ಜಿಲ್ಲೆ, ಮಿಕ್ಸ್ ಮೆಲೋಡಿ, ಉತ್ತಮ ಹಾಡುಗಳು, ಉತ್ತಮ ಮಾಹಿತಿ, ಧನ್ಯವಾದ ಅಂತಾರೆ. ಹಾಗೆಯೇ ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ ಶಿವಮೊಗ್ಗ ಅವರು ಸಂದೇಶವನ್ನು ಕಳಿಸ್ತಾ, ಬೆಳಗಿನಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ, ಚೆನ್ನಾಗಿ ಮೂಡಿಬಂತು, 7:15 ಭಾವಗೀತೆಗಳು ಸುಮಧುರವಾಗಿದ್ದವು. ಹಾಗೆಯೇ 7:45 ಭಕ್ತಿ ಆಧಾರಿತ ಚಲನಚಿತ್ರಗೀತೆಗಳು ಭಕ್ತಿಯ ಭಾವದಲ್ಲಿ ಮಿಂದಿಸಿದವು. ಓಕೆ, ಇನ್ನು 8:30 ಶಿವಮೊಗ್ಗದ

ಸ್ವತಂತ್ರ ನ್ಯಾಯಾಧೀಶರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾನೂನು ಕುರಿತ ಮಾಹಿತಿ ದೊರಕಿತು. ಈಗ ಆರಂಭವಾಗಿರುವ ಆಕಾಶವಾಣಿಯ ಹೆಮ್ಮೆಯ ಕಾರ್ಯಕ್ರಮ ದಿನದ ಮಾಹಿತಿ ಮಿಕ್ಸ್ ಮೆಲೋಡಿ ಸೂಪರ್ ಆಗಿದೆ. ಮೊದಲು ಪ್ರಸಾರವಾದ ಗೀತೆ, ಅದರಲ್ಲಿ ಮಿಕ್ಸ್ ಮೆಲೋಡಿಯಲ್ಲಿ ಹೇದಿಲ್ ಬೇಜಾರ ಹೇಳಿದಾಗ ಒಂದು ಸಾಲು ನೆನಪಾಯಿತು. ಯಾವುದೇ ಮನುಷ್ಯನಿಗೆ ಜೀವನದಲ್ಲಿ ಒಳ್ಳೆಯ ಸಂಗಾತಿ, ಒಳ್ಳೆಯ ಗೆಳ ಸಿಕ್ಕಿದ್ರೆ, ಒಳ್ಳೆಯ ಜನಗಳ ಸಹವಾಸ ದೊರಕಿದ್ರೆ ಜೀವನದಲ್ಲಿ ಅವರಷ್ಟು ಸುಖಿ ಸಂತೋಷ ಯಾರು ಇಲ್ಲ ಅಂತ ಹೇಳಿ. ಇನ್ನು ಮುಂಗಾರು ಮಳೆ ಹಾಡುಗಳು ಚೆನ್ನಾಗಿತ್ತು, ಅರ್ಧಗರ್ಭಿತವಾಗಿತ್ತು. ಗಣೇಶ ಹುಟ್ಟಿದ ಹಬ್ಬ, ಮುಂಗಾರು ಮಳೆ ಹಾಡನ್ನ ಹಾಕಿದ್ರಿ, ಎಲ್ಲ ಒಂದಕ್ಕೊಂದು ಸೂಪರ್ ಅಂತಂದರೆ ಬ್ರಹ್ಮಾಂಡ ರಾನಡೆ. ಓಕೆ, ಧನ್ಯವಾದ ರಾನಡೆಯವರೇ. ಸುಭಾನ್ ಕೋರಿ ಹಗರಭವನ ಹಳ್ಳಿ ತಾಲೂಕು ಹಂಪಸಾಗರದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಹಾಡುಗಳು ಸೂಪರ್ ಆಗಿತ್ತು. ಓಕೆ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ, ಆಶಾ ವಿಜಯಕುಮಾರ್, ಪ್ರವೀಣ್, ಶುಭ ಮುಂಜಾನೆ, ಗುರುವರ್ಯರೇ ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದೀವಿ, ಒಂದಕ್ಕೆ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಆಕಾಶವಾಣಿಗೆ ಬಂದಗಳಿಗೆ ಕಂಪನ ಶುರುವಾಗಿದೆ, ಮಳೆ ಬರ್ತಾ ಇದೆ, ಏನೋ ಹೇಳ್ರಪ್ಪ, ಅದು ನಾವು ತಗೊಂಡ್ರೆ ತಲೆಗೆ. ಎಲ್ಲ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ. ಇನ್ನು ಭಾವಗೀತೆಗಳು ಚೆನ್ನಾಗಿತ್ತು. ಗುರುರಾಜ್ ಕರ್ಜಿಗೆಯವರ ಕಥಾನಕ ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತೆ ಅಂತ ಹೇಳಿದ್ರು. ಆಮೇಲೆ ಮಿಕ್ಸ್ ಮೆಲೋಡಿಯಲ್ಲಿ ಸಿಲ್ಸಿಲ್ಲ ಗೆದ್ದ ಮಗ ಕನ್ನಡ ಹಾಡುಗಳು ಚೆನ್ನಾಗಿದ್ವು, ನಿರೂಪಣೆಗೆ ಧನ್ಯವಾದ ಅಂತ ನಮಗೂ ಧನ್ಯವಾದ. ಶಿವಮೊಗ್ಗ ಜಿಲ್ಲೆ ಮೂಡ್ಲು ವಿಟ್ಲಾಪುರದ ಪದ್ಮ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಪ್ ಜನ್ನಾಪುರ. ಹಾಗೆಯೇ ನಾಗಶ್ರೀ ಜಯಂತಿ ಗಣಪತಿ ನುಗ್ಗ್ರಮ ಬೇರ್ಕೊಡಿಗೆ ಪುಟ್ಟಿ ಒಂದು ಕವನ ಕಳಿಸ್ಬಿಟ್ಟಿದೆ ಸಣ್ಣದಾಗಿ. ಚಿಟಿ ಚಿಟಿ ಮಳೆ ಆನಂದ ತರುತ್ತಿದೆ, ಆದರೆ ನಮ್ಮ ಆಕಾಶವಾಣಿಯಲ್ಲಿ ನಮ್ಮ ಗುರುಗಳ ಧ್ವನಿ ಮಾತ್ರ ಕೇಳ್ತಾ ಇಲ್ಲ. ಆಹಾ, ಯಾಕಮ್ಮ ಮಳೆ ನೆಟ್ವರ್ಕ್ ಪ್ರಾಬ್ಲಮ್ ಏನಾಗಿರ್ಬೇಕನ್ನಪ್ಪ ಅಲ್ಲ. ಓಕೆ, ನೋಡೋಣ, ನಮ್ಮ ಇಂಜಿನಿಯರಿಗೆ ಅವನು ತರ್ತೀನಿ. ಇನ್ನು ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಮಿಕ್ಸ್ ಮೆಲೋಡಿಯಲ್ಲಿ ಸಿಲ್ಸಿಲ್ಲ ಮತ್ತು ಮಿಸ್ಟರ್ ಇಂಡಿಯಾ ಹಾಡು ಚೆನ್ನಾಗಿತ್ತು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹಾಗೆಯೇ ಚಂದ್ರಿಕಾ ಶೇಷಚಲ ಹಾರನಹಳ್ಳಿ ಗುರುಗಳೇ, ಗುರುವಾರದ ಶುಭಾಶಯ ಶುಭೋದಯ. ಓಕೆ, ಇನ್ನು ಕಂಚಿನ ಕಂಠದಿಂದ ಪ್ರಸಾರ ಆಗ್ತಿರೋ ಕಾರ್ಯಕ್ರಮ ಒಂದು ಶೋಭೆ ಇರುತ್ತೆ. ಆಯಿತು, ನಿಮ್ಮ ಅಭಿಮಾನ ಅಷ್ಟೇ ಅದು. ಇನ್ನು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಲಿಕೇತ್ ಬಿ ಕುಬೇಂದ್ರ ಶಾಸ್ತ್ರಿ ಕೃಷ್ಣಕುಮಾರಿ, ಕೃಷ್ಣಮೂರ್ತಿನ ಅದು ಇಂಗ್ಲೀಷಲ್ಲಿ ಕಳಿಸ್ಬಿಡ್ತಾರೆ ಗೊತ್ತಾಗಲ್ಲ ನೋಡಿ. ಕೃಷ್ಣಮೂರ್ತಿ, ಮಿಕ್ಸ್ ಮೆಲೋಡಿ ಮೂಡಿ ಬಂದ ಸಿಲ್ಸಿಲ ಹಾಡು ತುಂಬ ಚೆನ್ನಾಗಿ ಹಿಡಿಸ್ತು, ಆನಂದವಾಯಿತು, ಪ್ರಸಾರ ಮಾಡಿದೆ ನಿಮಗೆ ಅನಂತ ಧನ್ಯವಾದ ಅಂತ. ಓಕೆ, ಇನ್ನು ಕಾನೂನು ಪ್ರಾಧಿಕಾರದಿಂದ ಆಗುವಂತಹ ಉಪಯೋಗ, ಆ ಬಗ್ಗೆ ಸಂದರ್ಶನ ಉತ್ತಮವಾಗಿತ್ತು, ಸದಾಶಿವಪ್ಪ ಮಂಡಗಟ್ಟದಿಂದ. ಓಕೆ, ಧನ್ಯವಾದ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಏರಿಯಿಂದ ಶುಭೋದಯ ಗುರುಗಳೇ, ಎಸ್ ಶುಭೋದಯ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ, ಆಲಿಸ್ತಾ ಇದ್ದೀವಿ ಅಂತಾರೆ. ಓಕೆ, ಇನ್ನು ಗುರುಗಳೇ ಹೇಗಿದ್ದೀರಿ, ಎಸ್ ಫೈನ್, ನೀವು ಹೇಗಿದ್ದೀರಿ. ತುಂತುರು ಮಳೆ ಆಕಾಶವಾಣಿ ಭದ್ರಾವತಿಯಲ್ಲಿ ಸಮುದ್ರ ಗಾನ, ನಿಮ್ಮ ಒಂದು ಕಂಚಿನ ಕಂಠ ಏನೋ ಹೇಳ್ತಾರಪ್ಪ. ಅದ್ಲಿ ಇನ್ನು ಒಗ್ಟು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ವೆಲ್, ಹೋಗೋಣಂತೆ. ಇನ್ನು ಕೆ ಬಿ ದಿನೇಶ್ ಭಟ್, ರಚನಾ ಭಟ್, ಆಯ್ತೆ ಭಟ್, ಕೌರಿ ಮಂಡಗದ್ದೆ ಹೋಬಳಿ ಅಲ್ವಾ, ಎಸ್, ಅವರು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಮಮತಾ ಭದ್ರಾವತಿಯಿಂದ ಕಾರ್ಯಕ್ರಮ ಆಲಿಸ್ತಾ ಇದ್ದಾರೆ. ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮೂಡಬಹುದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರಾ ಶಿವಕುಮಾರ್ ಉಸ್ಮಾನೆ ಭದ್ರಾವತಿಯಿಂದ ಗುರುಗಳೇ ನಮಸ್ಕಾರ, ನಮಸ್ಕಾರ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಬಂತು. ಬೆಳಿಗ್ಗೆ 8:30 ಪ್ರಸಾರವಾದ ಶಿವಕುಮಾರ್ ಸರ್ ಅವರು ನ್ಯಾಯಾಧೀಶರಾದ ಸಂತೋಷ್ ಸರ್ ಅವರ ಜೊತೆಗಿನ ಸಂದರ್ಶನ ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಟ್ಟರು, ಧನ್ಯವಾದ ಅವರಿಗೆ ಅಂತಾರೆ. ಖಂಡಿತವಾಗಿ ಹೌದು. ಮಿಕ್ಸ್ ಮೆಲೋಡಿ ಹಿಂದಿ ಕನ್ನಡ ಚಿತ್ರ ಗೀತೆಗಳು ಸೂಪರ್, ಎಲ್ಲ ಕಾರ್ಯಕ್ರಮಗಳಿಗೂ ಧನ್ಯವಾದ, ಧನ್ಯವಾದ. ಗುರುವಾರದ ಶ್ರೀ ಗುರುದೇವರಿಗೆ ಪ್ರಣಾಮಗಳು, ಅಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಣಾಮಗಳು. ಓಕೆ, ಬೆಳಗಿನಿಂದ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಬೆಳಿಗ್ಗೆ ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಮ್ ಎಸ್ ಸಂತೋಷ್ ಅವರೊಂದಿಗೆ ಎಂ ಕೆ ಶಿವಕುಮಾರ್ ನಡೆಸಿದ ಸಂದರ್ಶನ ಕೇಳಿದು ಅರ್ಥಗರ್ಭಿತವಾಗಿತ್ತು. ಇನ್ನು ಚಿತ್ರಗೀತೆಗಳು ಭಾವಗೀತೆಗಳು ಕೂಡ ಅವಿಸ್ಮರಣೀಯವಾಗಿದೆ ಅಂತ ಹೇಳ್ತಾರೆ ವಿಶ್ವಾಸ್ ಸವಳಂಗದಿಂದ. ಓಕೆ, ವಿಶ್ವಾಸ್ ವೀಲೀಲ ವಿದ್ಯಾನಗರ ಶಿವಮೊಗ್ಗದಿಂದ ಅವರು ಸಂದೇಶವನ್ನು ಕಳಿಸ್ತಾ, ಚಿತ್ರಗೀತೆಗಳು ಕರ್ಜಗೆಯವರ ಕತೆ, ಗಿರಿಜರ್ ಕಜೆಯ ಅವರ ಆರೋಗ್ಯ ಕುರಿತಾದ ಮಾಹಿತಿಗಳು ಚೆನ್ನಾಗಿ ಮೂಡಿಬಂತು. ಹಾಗೆ ಮಿಶ್ರ ಮಾಧುರಿಯ ಕನ್ನಡ ಹಿಂದಿ ಗೀತೆಗಳು ತುಂಬ ಸೊಗಸಾಗಿ ಕೇಳಬಹುದು. ಗೋಲ್ಡಸ್ವರ್ ಗಣೇಶ್ವರಿಗೆ ಜನ್ಮದಿನದ ಶುಭಾಶಯ ಅಂತಾರೆ. ಹೌದು, ಶುಭವನ್ನು ಕೋರೋಣಂತೆ ನಾವು ನೀವೆಲ್ಲ ಸೇರಿಕೊಂಡು. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ಎಲ್ಲ ಕಾರ್ಯಕ್ರಮಗಳು ಸೂಪರ್.

ಅಂತ ಹೇಳ್ತಾರೆ. ಹಾಗೆ ನೀನು ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದ ಗುರುಗಳಿಗೆ ಗುರುವಾರದ ವಂದನೆಗಳು, ವಂದನೆಗಳು. ನಿಮ್ಮ ಮಾತು, ನೀವು ನೀಡುವಂತಹ ಮಾಹಿತಿ ಎಲ್ಲವೂ ಕೇಳ್ತಾ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದೇವೆ. ರಾಜು, ಪುಷ್ಪ, ಶಂಕರಘಟ್ಟದಿಂದ ಧನ್ಯವಾದ. ನಮಸ್ತೆ ಸರ್, ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು. ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು, ಅದ್ಭುತವಾಗಿತ್ತು ಅಂತಾರೆ. ಓಕೆ, ಶ್ಯಾಮ್ ಸುರೇಶ್, ಬಿ ಹೆಚ್ ರಸ್ತೆ, ಭದ್ರಾವತಿ. ಎಸ್, ನಮಸ್ಕಾರ ಸರ್, ನೀವು ಪ್ರಸಾರ ಮಾಡಿದ ಗೀತೆ ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತಾರೆ. ಓಕೆ, ಹಾಗೆಯೇ ಇನ್ನು ಸಲ್ಮಾ ಟೀಚರ್, ಮಿಕ್ಸ್ ಮೆಲೋಡಿ ಸೂಪರ್ ಅಂತಾರೆ. ಓಕೆ, ಇನ್ನು ಗುಡ್ ಮಾರ್ನಿಂಗ್ ಗುರುಗಳೇ, ಟುಡೇ ಆಲ್ ಪ್ರೋಗ್ರಾಮ್ ಮಿಕ್ಸ್ ಮೆಲೋಡಿ ಸೂಪರ್, ಬಿ ಹೆಚ್ ಆಂಜನೇಯ ಓಲ್ಟೋನ್, ಹನುಮಂತ ನಗರ ಭದ್ರಾವತಿ. ಓಕೆ, ಇನ್ನು ನಾಗರಾಜ್ ಅಂಗಡಿ, ಕಾಗದನಗರ. ಸರ್, ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳು ತುಂಬ ಸೊಗಸಾಗಿದೆ, ಶುಭವಾಗಲಿ ಅಂತ ಸಂದೇಶವನ್ನು ಕಳಿಸ್ತಾರೆ. ಧನ್ಯವಾದಗಳು ನಾಗರಾಜ್, ತಮಗೂ ಕೂಡ ಶುಭವಾಗಲಿ. ಓಕೆ ಕೆಳಗರೆ, ಈಗ ಇನ್ನು ಸಂದೇಶಕ್ಕೆ ನೀವು ಸ್ವಲ್ಪ ಅಲ್ಪ ವಿರಾಮನ ಕೊಡಲೇಬೇಕು, ಯಾಕೆಂದರೆ 10 ಗಂಟೆ ಕ್ರಾಸ್ ಆಗೋಯಿತು. ಈಗ ಒಂದು ಕಮರ್ಷಿಯಲ್ ಬ್ರೇಕ್ ತೊಗೊಂಡು ನೆಕ್ಸ್ಟ್ ಹೋಗ್ಬೇಕಲ್ಲ, ನಿಮ್ಮದೇ ಕಾರ್ಯಕ್ರಮ ತಾನೇ, ಯಾವ್ದು ಹೇಳಿ? ಹಾಂ, ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ಓಕೆ ಅಲ್ಲ? ಎಸ್.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ವೆಲ್ ಕೆಳಗರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನೀವು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಟ್ಯೂನ್ ಮಾಡಿದ್ದೀರಿ. ಸಮಯ 10:03:49.41 ಆಯಿತಾ. ಈಗ ನಿಮ್ಮದೇ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಹೇಗೂ ಎರಡೆರಡು ಒಗಟುಗಳು, ಹಾಗೆಯೇ ಉತ್ತರಿಸೋದಕ್ಕೆ ಒಂದು ನಿಮಗೆ ಕಾಲಾವಕಾಶ ಇರುತ್ತೆ. ಒಂದು 8 ನಿಮಿಷ ಒಂದೆರಡು ಹಾಡ್ ಪ್ಲೇ ಆಗುತ್ತಲ್ವ ಅಲ್ವಾ. ಸರ್ ಸಿ ವಿ ರಾಮನ್, ಯಾರಿಗೆ ಗೊತ್ತಿಲ್ಲ ಹೇಳಿ, ಖ್ಯಾತ ಭೌತಶಾಸ್ತ್ರ ವಿಜ್ಞಾನಿ. ಭಾರತದಲ್ಲೇ ಭಾಳಷ್ಟು ಸಂಶೋಧನೆಯನ್ನು ಮಾಡಿದಂಥವರು ಸರ್ ಸಿ ವಿ ರಾಮನ್. ಅವರು ಒಂದು ಇನ್ಸ್ಟಿಟ್ಯೂಟ್ನ ಕಟ್ತಾರೆ, ಒಂದು ಸಂಶೋಧನಾ ಕೇಂದ್ರವನ್ನು. ಅದಕ್ಕೊಂದಷ್ಟು ಜನ ಕೆಲಸಕ್ಕೆ ಬೇಕಾಗಿರುತ್ತೆ, ಸಂಶೋಧನೆಗಾರರು ಮತ್ತು ಕೆಲಸಗಾರರು. ಕಾಲ್ ಫಾರ್ ಮಾಡ್ತಾರೆ, ಒಂದಷ್ಟು ಅಪ್ಲಿಕೇಶನ್ಸ್ಗಳು ಬರ್ತವೆ. ಸರಿ, ಅಪ್ಲಿಕೇಶನ್ ಎಲ್ಲ ಆಗುತ್ತೆ, ಯಾರಿಗೆ ಬೇಕೋ ಅವ್ರಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಆಮೇಲೆ ಬಂದು ಹೋದಂಥವ್ರಿಗೆ ಏನು ಖರ್ಚು ವೆಚ್ಚ ಆಗಿರುತ್ತಲ್ಲ, ಅವ್ರು ಟ್ರೈನರ್ ಬಂದಿದ್ದರೆ, ಟ್ರೈನು ಬಸ್ಸಲ್ಲಿ ಬಂದಿದ್ದರೆ ಬಸ್ಸು, ಊಟ ತಿಂಡಿ ಖರ್ಚಿದ್ದೆಲ್ಲ ಅಕೌಂಟ್ ಸೆಕ್ಷನ್ಗೆ ಹೇಳಿರ್ತಾರೆ, ಅವರೆಲ್ಲ ಕೊಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಕಡೆಯದಾಗಿ ಬರ್ತಾನೆ, ಎಷ್ಟಾಯಿತು ನಿನ್ನ ಖರ್ಚು ವೆಚ್ಚ? ಇಷ್ಟಾಯಿತು ಸರ್. ಸರಿ ತಗೋ ಅಂತ ಹೇಳ್ತಾರೆ. ಆ ಹುಡುಗ ಇಸ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಅದರಲ್ಲಿ 10 ರೂಪಾಯಿ ಜಾಸ್ತಿ ಬಂದುಬಿಟ್ಟಿರುತ್ತೆ. ಆವಾಗ ಓಡೋಗ್ತಾನೆ ತಿರ್ಗ, ಅಲ್ಲಿ ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಸರ್ 10 ರೂಪಾಯಿ ಜಾಸ್ತಿ ಕೊಟ್ಟಿ ನೋಡಿ. ಆಗಿನ ಕಾಲದಲ್ಲಿ 10 ರೂಪಾಯಿ ಅಂತಂದರೆ ಈಗ ಅದ್ರ ಮೌಲ್ಯ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ, ಬಹುಶಃ 100,000 ದಾಟ್ಬೋದೇನಪ್ಪ, 25-30 ಇಸ್ವಿ ಸುಮಾರಿಗೆ. 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ರ? ಏ ಇಲ್ಲ ಇಲ್ಲ, ಅಕೌಂಟ್ ಎಲ್ಲ ಕ್ಲೋಸ್ ಆಗ್ಬಿಡ್ತು, ಈಗೇನು ಮಾಡೋಕ್ಕೆ ಬರೋಲ್ಲ, ತಿರ್ಗಾ ಅದನ್ನು ಓಪನ್ ಮಾಡೋಕ್ಕೆ ಬರೋಲ್ಲ. ಓಕೆ, ಸಂತೋಷ ಪಡು, 10 ರೂಪಾಯಿ ಜಾಸ್ತಿ ಬಂದಿದೆಯಲ್ಲ ಸಂತ. ಇಲ್ಲ ಸರ್, ನನಗೆ ಬೇಡ, ನನ್ನ ಖರ್ಚು ವೆಚ್ಚ ಎಲ್ಲ ಕೊಟ್ಟಿದ್ದೀರಾ, ನನ್ನ ಖರ್ಚು ವೆಚ್ಚ ಕೊಟ್ಟಮೇಲೆ ಎಕ್ಸ್ಟ್ರಾ ನನಗೆ ಯಾಕೆ ಬೇಕು? ಬೇಡ ಅಂತ ಹೇಳಿ ವಾಪಸ್ ಕೊಡೋಕ್ಕೆ ಹೋದರೂ ಕೂಡ ಅದನ್ನು ಅಕೌಂಟ್ ಸೆಕ್ಷನಲ್ಲಿ ಇಸ್ಕೊಳ್ಳಲ್ಲ. ಇಲ್ಲ ಇಲ್ಲ ಇಲ್ಲ, ಅಕೌಂಟ್ ಎಲ್ಲ ಕ್ಲೋಸ್ ಆಗ್ಬಿಡ್ತು, ಹೋಗು. ಹುಡುಗನಿಗೆ ಭಾರಿ ದಿಗಿಲಾಗ್ಬಿಡುತ್ತೆ. ಸಾಯಂಕಾಲ ತನಕ ಅಲ್ಲೇ ಹೊರಗಡೆ ನಿಂತಿರ್ತಾನೆ. ಅಷ್ಟರೊಳಗೆ ಸರ್ ಸಿ ವಿ ರಾಮನ್ ಬರ್ತಾರೆ. ಓ, ಬೆಳಿಗ್ಗೆ ನೀನು ಸಂದರ್ಶನಕ್ಕೆ ಬಂದಿದ್ದೆ ಅಲ್ವಾ? ಹೌದು. ನೀನು ಆಗಿಲ್ಲಪ್ಪ, ಇನ್ನೂ ಸ್ವಲ್ಪ ನಿನಗೆ ಅನುಭವ ಬೇಕು.

ಬೇಕು, ಸ್ವಲ್ಪ ಚೆನ್ನಾಗಿ ಅನುಭವ ಪಡ್ಕೊಂಡು ಬಾ, ಖಂಡಿತ ಒಂದು ಅವಕಾಶ ಕೊಡೋಣ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ ಸರಸ್ವಿ ರಾಮನ್ಗೆ, ಇಲ್ಲ ನಾನು ಅದಕ್ಕೆ ಬಂದಿಲ್ಲ, ನನ್ನ ಒಂದು ಖರ್ಚು ವೆಚ್ಚದ ಹೆಚ್ಚುವರಿ ಹಣ ಆಗಿ 10 ರೂಪಾಯಿನ ಕೊಟ್ಬಿಟ್ಟಿದ್ದಾರೆ. ಸೊ ಅದು ವಾಪಸ್ ಕೊಡೋಕ್ಕೆ ಹೋದಾಗ ಅಕೌಂಟ್ ಸೆಕ್ಷನಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಇದು ನಂದಲ್ಲ, ಇದು ನನಗೆ ಸಲ್ಲಬೇಕಾದ ಏನು ಖರ್ಚು ವೆಚ್ಚ, ನನ್ನ ಓಡಾಟದ್ದು ಊಟ ತಿಂಡಿದ್ದು ಎಲ್ಲ ಕೊಟ್ಟಿದ್ದಾರೆ, 10 ರೂಪಾಯಿ ಎಕ್ಸ್ಟ್ರಾ ಬಂದಿದೆ, ಹಾಗಾಗಿ ನನಗೆ ಬೇಡ, ದಯವಿಟ್ಟು ಇದನ್ನು ವಾಪಸ್ ತೊಗೊಳ್ಳಿ, ಅದಕ್ಕೋಸ್ಕರ ನಾನು ನಿಂತಿದ್ದೆ, ನಿಮಗೋಸ್ಕರ ಕಾಯ್ಕೊಂಡು ಅಂತ ಸರಸ್ವಿ ರಾಮನಿಗೆ ಹೇಳ್ತಾರೆ. ಹೇಳಿಬಿಟ್ಟು ಆ ಹುಡುಗ ಹೋಗ್ತಾ ಇರ್ತಾನೆ ಸುಮ್ಮನೆ. ಸರಸ್ವಿ ರಾಮನಿಗೆ ಭಾಳ ಒಂಥರ ಮನಸ್ಸಿಗೆ ಇದಾಗುತ್ತೆ, ಖೇದ ಆಗುತ್ತೆ. ಹೋಗ್ತಾ ಇದ್ದು ಹುಡುಗನ ಕರೀತಾರೆ ಬಾಯಲ್ಲಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನನಗೆ ಆಫೀಸ್ ಬಂದು ನೋಡು ಅಂತ ಹೇಳ್ತಾರೆ. ಸರಿ, ಹೋಗ್ತಾನೆ ಹುಡುಗ. ನಾಳೆ ಬೆಳಿಗ್ಗೆ ಹೋಗ್ತಿದ್ದಂಗೆ ಸರಸ್ವಿ ರಾಮನು, ಇವತ್ತಿಂದ ಈ ಕ್ಷಣದಿಂದಲೇ ನೀನು ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿದೆ, ನೀನು ಈ ಸಂಸ್ಥೆ ಕೆಲಸಕ್ಕೆ ಬಾ ಅಂತ ಹೇಳ್ತಾರೆ. ಅಂದರೆ ಆ ಹುಡುಗನ ಪ್ರಾಮಾಣಿಕತೆ, ಆ ಹುಡುಗನ ಒಂದು ಬುದ್ಧಿಶಕ್ತಿ ಎಲ್ಲ ಮೆಚ್ಚಿಬಿಟ್ಟು ಇಂಥ ವ್ಯಕ್ತಿಗಳು ನಮಗೆ ಬೇಕಾಗಿದೆ ನಮ್ಮ ಸಂಸ್ಥೆಗೆ ಅಂತ ಹೇಳ್ತಾ ಸರಸ್ವಿ ರಾಮನ್ ಅವರ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಎಂಥ ಪ್ರಾಮಾಣಿಕತೆ ರೀ! ಹಾಂ, ಅದಕ್ಕೆ ಹೇಳೋದು ಸತ್ಯ ಪ್ರಾಮಾಣಿಕತೆ ಅಂತ ಏನಿದೆಯಲ್ಲ, ಅದು ಒಂದಲ್ಲ ಒಂದು ರೀತಿ ನಮ್ಮನ್ನು ಯಾವಾಗಲಾರೂ ಕಾದೇ ಕಾಯುತ್ತೆ, ಇದಂತೂ ನಿಜ. ಹಾಗಾಗಿ ಏನೇ ಆದರೂ ಕೂಡ ನಮ್ಮ ಸತ್ಯ ನಮ್ಮ ಪ್ರಾಮಾಣಿಕತೆಯನ್ನು ನಾವು ಬಿಡಬಾರ್ದು, ಓಕೆ ಅಲ್ಲ? ಎಸ್, ಶುರು ಮಾಡೋಣ ಇವತ್ತಿನ ಎಪಿಸೋಡು. ಎಂದಿನಂತೆ ಎರಡೆರಡು ಒಗಟುಗಳು, ಹಾಗೆಯೇ ಒಂದಿಷ್ಟು ಹಾಡುಗಳನ್ನು ಕೇಳೋಣ. ವಾಟ್ಸಪ್ ಸಂಖ್ಯೆ ಒಂದು ಸಲ ಹೇಳ್ಬಿಡಲ್ಲ, ಎಸ್, 9481572602 ಬಹಳ ಸುಲಭವಾದ ಸುಲಲಿತವಾದ ಸುಲಿದ ಬಾಳೆಹಣ್ಣು ಹೇಗಿರುತ್ತೆ ಆ ರೀತಿ ಒಗ್ಗಟ್ಟನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಪ್ಪ, ಆಯಿತಾ? ಎಲ್ಲರೂ ಹೆಂಗೆ ಪಾಸ್ ಆಗಬೇಕು ಅಂದರೆ ಫಸ್ಟ್ ಕ್ಲಾಸ ಇಲ್ಲಿ 100 ಕ್ಕೆ 200 ತೊಗೊಂಡು ಪಾಸ್ ಆಗಬೇಕು, ಓಕೆನಾ? ಓಕೆ, ಈಗ ಮೊದಲನೇ ಒಗ್ಗಟ್ಟು ಬರ್ತಾ ಇದೆ. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನು ನಾನು, ಪ್ರತಿಜ್ಞೆ ಮಾಡಿದರೆ ವಾಪಸ್ಸು ಪಡೆಯುವವ ನಾನಲ್ಲ, ನಾನು ಇಚ್ಛಾ ಮರಣಿ, ಹೇಳಿ ನನ್ನ ಹೆಸರ. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನು ನಾನು, ಪ್ರತಿಜ್ಞೆ ಮಾಡಿದರೆ ವಾಪಸ್ಸು ಪಡೆಯುವವ ನಾನಲ್ಲ, ನಾನು ಇಚ್ಛಾ ಮರಣಿ, ಹೇಳಿ ನನ್ನ ಹೆಸರ. ಇದು ಮೊದಲನೇ ಒಗಟು. ಇನ್ನು ಎರಡನೇ ಒಗಟು, ನಾನು ನೀತಿವಂತ, ನಾನು ಹೇಳಿದ ನೀತಿ ಕೇಳಿ ಕೆಲವರು ಉನ್ನತಿಯಾದರು, ಕೇಳದವರು ಅವನತಿ ಹೊಂದಿದರು. ನಿಮಗೆ ಗೊತ್ತೇ ನನ್ನ ಹೆಸರು. ನಾನು ನೀತಿವಂತ, ನಾನು ಹೇಳಿದ ನೀತಿ ಕೇಳಿ ಕೆಲವರು ಉನ್ನತಿಯಾದರು, ಕೇಳದವರು ಅವನತಿ ಹೊಂದಿದರು. ನಿಮಗೆ ಗೊತ್ತೇ ನನ್ನ ಹೆಸರ. ನೋಡಿ, ಈ ಎರಡು ಒಗಟೂ ಎರಡು ಸಲ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಓಕೆ? ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನು ನಾನು, ಪ್ರತಿಜ್ಞೆ ಮಾಡಿದರೆ ವಾಪಸ್ಸು ಪಡೆಯುವವರಾನಲ್ಲ, ನಾನು ಇಚ್ಛಾ ಮರಣಿ, ಹೇಳಿ ನನ್ನ ಹೆಸರ. ನಾನು ನೀತಿವಂತ, ನಾನು ಹೇಳಿದ ನೀತಿ ಕೇಳಿ ಕೆಲವರು ಉನ್ನತಿಯಾದರು, ಕೇಳದವರು ಅವನತಿ ಹೊಂದಿದರು. ನಿಮಗೆ ಗೊತ್ತೇ ನನ್ನ ಹೆಸರು. ಎರಡಕ್ಕೂ ಉತ್ತರನ ಕೊಡಿ, ಯೋಚನೆ ಮಾಡಿಕೊಡಿ. ಸುಲಭ ಇದೆ ಅಂತ ಫಸ್ಟೇ ಹೇಳಿದ್ದೀನಿ, ನಿಮಗೆಲ್ಲ ಖಂಡಿತ ಎಲ್ಲರೂ ವೆರಿ ಗುಡ್ ಅನ್ನಿಸ್ಕೊಳ್ತೀರ ಅನ್ನೋ ಭರವಸೆ ನನಗಿದೆ, ಓಕೆ ಅಲ್ಲ? ಎಸ್,

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಓಕೆ, ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳು ಬಂದಿದ್ದಾವೆ. ಎಲ್ಲ ಮ್ಯಾಚ್ಗಳು ಆಗ್ತಾಯಿದ್ದಾವೆ ಕ್ರಿಕೆಟ್ ಈಗ, ಮತ್ತು ಅಲ್ಲಿ ಫೀಫಾ ವರ್ಲ್ಡ್ ಕಪ್ ಬೇರೆ ಆಗ್ತಾಯಿದೆ ಫುಟ್ಬಾಲು. ಅಲ್ಲ, ಏನು ಗೋಲ್ ಮೇಲೆ ಗೋಲ್ಮು, ಸಿಕ್ಸರ್ ಮೇಲೆ ಸಿಕ್ಸರು, ಬೌಂಡ್ರಿ ಮೇಲೆ ಬೌಂಡ್ರಿ, ನೋಡೋಣ ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸಿದಿರಾ ಅಂತ ಹೇಳಿ. ಚನ್ನಗಿರಿ ತಾಲೂಕು ಕಗತ್ತೂರು, ಕಗತ್ತೂರ ಅದು ಕಳಿಸಿದಾರಪ್ಪ ಅಂತ ಶಾರದಮ್ಮ ಹನುಮಂತಪ್ಪ ಅವರು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಗುಡ್. ಹಾಗೆಯೇ ತನುಜ ಮಾಧವ ನಗರ ಭದ್ರಾವತಿಯಿಂದ, ಫೈನ್. ಹಾಗೆಯೇ ಹಂಪಣ್ಣ ನ್ಯಾವತಿಯಿಂದ, ಫೈನ್. ಸುರೇಶ್ ಶಿವಮೊಗ್ಗದಿಂದ, ಗುಡ್. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಗುಡ್. ಹಾಗೆಯೇ ಇನ್ನು ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ವಂಶೇಶ್ ಮನಸ್ವಿನಿ ತರೀಕೆರೆ, ಫೈನ್. ಶ್ಯಾಮ್ ಸುರೇಶ್ BH ರಸ್ತೆ ಭದ್ರಾವತಿಯಿಂದ, ಗುಡ್. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ರಾಧಿಕಾ ಶ್ರೀರೇಖಾನರಾದ, ಅಕ್ಷಯ್, ಅನ್ವಯ್, ಪಾರ್ಥಸಾರಥಿ, ಜಯನಗರ, ಶಿವಮೊಗ್ಗ. ವೀಣಾ ಬನಶಂಕರಿ ಸೀತಾ ಸರ್ಕಲ್, ಬೆಂಗಳೂರು. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಮಧುಸೂದನ್ ಬೆಂಗಳೂರು, ಗುಡ್. ನಳಿನಾ ದೇವರಾಜ್, ಶ್ರೇಯ, ಪ್ರಶಾಂತ್, ತ್ರಿಷಿಕಾ, ಹೊಳೆಹೊನ್ನೂರು. ರಂಗರಾಮೇಗೌಡ ಮಲವಗೊಪ್ಪ. ರಾಧಾ ಅವರು ನಿದಿಗೆಯಿಂದ, ಗುಡ್. ಹಾಗೆಯೇ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು. KP ದಿನೇಶ್ ಭಟ್ ರಚನಾ ಭಟ್ ಆಯಿತೆ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಹತ್ತಿರಕ್ಕೆ ಬಂದು ದೂರ ದೂರ ಹೋಗಿದ್ದಾರೆ ಕೆಲವರೆಲ್ಲ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಗುಡ್. ಹಾಗೆಯೇ SS ಮುದಿಗೌಡ್ರ ಇನಾಮ ಹೊಂಗಲ ಸವದತ್ತಿ, ಗುಡ್ ಗೌಡ್ರೆ. ಹಾಗೆಯೇ ಇನ್ನು ಜೈಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ. ಮಮತಾ ಅವರು ಭದ್ರಾವತಿಯಿಂದ. ಹಾಗೆಯೇ ಇನ್ನು ಯಾರಿದು, ಮಧುಮತಿ ಫ್ರಮ್ ನ್ಯಾಮತಿ, ಗುಡ್. ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ. ಹ್ಯಾಬಿಲ್ ರಾಘವೇಂದ್ರ ಹಪ್ಪರುತ್ತ ಭದ್ರಾವತಿಯಿಂದ. ಜ್ಯೋತಿ ರಾಜಶೇಖರ್ ಸಿದ್ದಾರ್ಢ ನಗರ ಭದ್ರಾವತಿಯಿಂದ, ಗುಡ್. ಹಾಗೆಯೇ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಕೆರೆಬೀರ್ನಹಳ್ಳಿಯಿಂದ ಮಂಜುಳಾಬಾಯಿ ಚಂದ್ರಹಾಸ ಗಡದೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್. ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್, ಗುಡ್. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಫೈನ್. ಹಾಗೆಯೇ ಇನ್ನು ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಜಾನಕಿ ರಮೇಶ್ ರವೀಂದ್ರ ನಗರ ಶಿವಮೊಗ್ಗದಿಂದ. ಮಂಜುಳಾ ಅವರು ಜನ್ನಾಪುರದಿಂದ. ಶ್ರೀಧರ್ ಮೂರ್ತಿ ಅವರು ಭದ್ರಾವತಿಯಿಂದ, ಗುಡ್. ನಾಗಶ್ರೀ ಜಯಂತಿ ಗಣಪತಿ ನಿಗ್ರಹ ಬೇರ್ಕೊಡುಗೆಯಿಂದ, ಗುಡ್ ಪುಟಿ. ಸುಮಾ ನಿಂಗಪ್ಪ ದೂರನಾಳು ತರೀಕೆರೆಯಿಂದ, ಫೈನ್. ಶಿವಮೊಗ್ಗ ಕೃಷಿನಗರ ದೊಡ್ಮನೆಯಿಂದ ಸವಿತಾ ಗಣೇಶ್, ಶಾಸ್ತ್ರ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್. ಓಕೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಫೈನ್. ಇಲ್ಲ, ಪ್ರಯತ್ನ ಚೆನ್ನಾಗಿದೆ. ಸವಿತಾ ದೇವಧರ್ ಬೆಂಗಳೂರಿನಿಂದ, ಹಾಗೆಯೇ ಇಲ್ಲ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಗುಡ್. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಗೀತಾ ಅವರು ಮಲಗೋಪ್ಪದಿಂದ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಗುಡ್. ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಫೈನ್. ಶಿವಮೊಗ್ಗ ಜಿಲ್ಲೆ ಮೂಡಲು ವಿಟ್ಲಾಪುರದ ಪದ್ಮಾ ಶ್ರೀಧರ ಪನ್ನಗ ಟಿ ಅನಂತ್ ಕುಮಾರ್. ವಿಶ್ವಾಸ್ ಸೌಳಂಗದಿಂದ, ಗುಡ್. ಸರೋಜ ಜಯಶಂಕರ್ ದೀಪಕ್ ರಶ್ಮಿ ಕೀರ್ತನ ಚಿನ್ನು ಭದ್ರಾವತಿಯಿಂದ, ಫೈನ್. ಹಾಗೆಯೇ ಇನ್ನು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ ಶ್ರೀಧರ್ ಹಾಗೂ ಸ್ನೇಹ. ಹೆಸರು ಊರು ಎರಡೂ ಇಲ್ಲ, ಒಂದು ಉತ್ತರ ಕಳಿಸಿದ್ರ. ಲಾಸ್ಟ್ 5 ನಂಬರು 7447 6 ನೋಡಿ, ಹೆಸರು ಮತ್ತು ಊರು ಕಳಿಸಿ. ರೇಖಾ ಅವರು ಬೆಂಗಳೂರಿನಿಂದ, ಗುಡ್. ಹಾಗೆಯೇ ಇನ್ನು ಪ್ರಯತ್ನ ಸಾಗಿದೆ ನಮ್ಮ ಕೇಳೋರ್ದು. ಸೊ ಹಾಗಾಗಿ ಪುಷ್ಪಾ ವಿನೋಬ್ ನಗರ ಶಿವಮೊಗ್ಗದಿಂದ, ಫೈನ್. ಸದಾಶಿವಪ್ಪ ಮಂಡಘಟ್ಟ, ಓಕೆ. ಹಾಗೆಯೇ ಇನ್ನು ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಗುಡ್. ಏನಿದು ಗುರುಗಳೇ, ನೀವು ಒಗಟು ಪ್ರಾರಂಭದ ಮುಂಚೆ ಸರ್ ಸಿ ವಿ ರಾಮನವರ ಪ್ರಾಮಾಣಿಕ ಕತೆ ನನಗೂ ಸೇರಿದಂತೆ ಎಲ್ಲ ಕೇಳುಗರಿಗೂ ಖಂಡಿತ ಸ್ಫೂರ್ತಿಯಾಗಿದೆ. ಓಕೆ, ಉತ್ತರ ನಾನು ಪ್ರಶ್ನೆ ಅರ್ಧಂಬರ್ಧ ಕೇಳಿದ್ದೆ. ಮೇಲಿಂದ ಮೇಲೆ ಫೋನ್ಗಳು ಸಹ ಬರ್ತಾಯಿದ್ದು. ನಾನೇ ಹೇಳ್ತೀನಿ, ಈ ಬಾರಿ ಫೇಲ್. ನನಗೆ ಸಂತೋಷ ಆಗ್ತಾ ಇದೆ.

ಸಂತೋಷದಿಂದ ಫೇಲು ಉಮೇಶ್ ಸಿರಿಗೆರೆ. ಓಕೆ, ಇನ್ನು ಮಹೇಶ್ ಹೊಸೂರಿನಿಂದ, ಪ್ರಾಮಾಣಿಕತೆ ಮೆಚ್ಕೋಬೇಕು. ಮೇಲಿನ ಫೇಲ್ ಬರ್ತಾ ಇದೆ, ಅರ್ಧಂಬರ್ಧ ಪ್ರಶ್ನೆ ಕೇಳಿದೆ, ಹಂಗಾಗಿ ನಾನು ಫೇಲ್ ಅಂತ ಒಪ್ಕೊಂಬಿಟ್ಟಿಯಲ್ಲ ಉಮೇಶ್. ಇನ್ನು ಮುರಳೀಧರ್ ಶಿವಮೊಗ್ಗದಿಂದ ಒಂದು ಪ್ರಶ್ನೆ ಕೇಳಿದ್ರೆ, ಇನ್ನೊಂದು ಪ್ರಶ್ನೆ, ಇನ್ನು ಒಂದು ಉತ್ತರ ಒಂದು ಒಗ್ಗಟ್ಟಿಗೆ ಹೇಳಿದ್ರೆ ಇನ್ನೊಂದು ಒಗ್ಗಟ್ಟಿಗೆ ಉತ್ತರ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನ ಗುಡಿ ಭದ್ರಾವತಿಯಿಂದ, ಹಾಗೆಯೇ ವನಿತಾ ಕಾಂತಪ್ಪ ಭದ್ರಾವತಿಯಿಂದ, ಗೌರಮ್ಮ ಹಾವೇರಿಯಿಂದ. ಗುಡ್. ನಾನೀಗ ಕ್ಲಾಸ್ಗೆ ಅಟೆಂಡ್ ಆದೆ, ಈ ಕ್ಲಾಸ್ಗೆ ಅಟೆಂಡ್ ಆದ್ರೆ ಹಾಜರಿ ಹಾಕಿ ಮುಂದಿನ ಪ್ರಶ್ನೆಗೆ ಉತ್ತರಿಸಬೇಕು ಗುರುಗಳೇ. ಯಾಕೆ ಲೇಟ್ ಎಲ್ಲ ನೋಡಿದ್ರೆ, ಯಾರು ನಮ್ಮ ದಾವಣಗೆರೆ ಉಮೇಶು ಅರ್ಧಂಬರ್ಧ ಕೇಳಿದೆ ಫೋನ್ ಬಂತು ಅಂತಾರೆ, ನೀವು ಲೇಟು ಅಂತೀರ. ಚಂದ್ರಿಕಾ ನೇಲಗುಂಡಿಯವರೇ, ಮುಂದಿನ ಸಲ ಅಟೆಂಡೆನ್ಸ್ ಕೊಡಲ್ಲ, ಅಟೆಂಡೆನ್ಸ್ ಇಲ್ಲ ಅಂದರೆ ಎಕ್ಸಾಮಿಗೆ ಸೇರಿಸಲ್ಲ, ಗೊತ್ತಲ್ಲ ಭಾರಿ ಬಿಗಿನನು. ಓಕೆ, ರೈಟ್. ಇನ್ನು ಯಾರಿದು ಇಲ್ಲ, ಮಿಸ್ಟೇಕ್ ಆಯಿತು ಅದು. ಹೌದು, ಸಾರಥಿ ಶಿವಮೊಗ್ಗದಿಂದ, ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಹಾಗೆಯೇ ಇನ್ನು ಒಂದು ಉತ್ತರ ಕೊಟ್ಟರಲ್ಲ ಈಗ ಉಮೇಶ್ ಸಿರಿಗೆರೆ, ಇನ್ನೊಂದಕ್ಕೆ ಪ್ರಯತ್ನ ಪಡಿ. ಹಿಂಗೆ ಬೆಳಿಗ್ಗೆಯಿಂದ ರೇಡಿಯೋ ಬರ್ತಾ ಇಲ್ಲ, ಆ್ಯಪ್ನಲ್ಲಿ ಕೇಳ್ತಾ ಇದ್ದೀವಿ, ದಯವಿಟ್ಟು ಗಮನ ಹರಿಸಿ. ಓಹೋ, ನೋಡ್ರಪ್ಪ ನಾನು ಮುಂಜಾನೆ ಹೇಳ್ತೀನಿ ತಗೊಳ್ತೀನಿ. ಓಕೆ, ಇಲ್ಲ. ಓಕೆ, ಆಯಿತು. ಈಗ ನೋಡಿ ಉತ್ತರ ಹೇಳ್ತೀನಿ, ಒಗಟನ್ನು ಹೇಳಿ. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನು ನಾನು, ಪ್ರತಿಜ್ಞೆ ಮಾಡಿದರೆ ವಾಪಸ್ಸು ಪಳೆಯುವವ ನಾನಲ್ಲ. ನಾನು ಬಿಡಿಸಿ ಬಿಡಿಸಿ ಹೇಳಿದ ತಕ್ಷಣ ಟಕ್ಕ ಅಂತ ಗೊತ್ತಾಗ್ಬಿಡ್ತೀನಿ ನಿಮ್ಗೆ ಉತ್ತರ. ನಾನು ಇಚ್ಛಾಮರಣಿ. ಇಚ್ಛಾಮರಣಿ ಯಾರು? ಭೀಷ್ಮಾಚಾರ್ಯರಲ್ಲೇನ್ರಿ. ಹಾಂ, ಇನ್ನು ನಾನು ನೀತಿವಂತ. ನಾನು ಹೇಳಿದ ನೀತಿ ಕೇಳಿ ಕೆಲವರು ಉನ್ನತಿಯಾದರು. ಯಾರು? ಪಾಂಡವರು. ಕೇಳಿದವರು ಅವನತಿ ಹೊಂದಿದವರು. ಯಾರು? ಕೌರವರು. ಯಾರು ಹಾಗಾದರೆ ನೀತಿ ಹೇಳಿದವರು? ವಿದುರ. ವಿದುರನ ಮಾತು ಕೇಳ್ಬಿಟ್ಟಿದ್ದಿದ್ರೆ ಬಹುಶಃ ಇದೇ ಆಗ್ತಿರ್ಲಿಲ್ಲಪ್ಪ, ಮಹಾಭಾರತ ಕೌರವರಿಗೂ ಪಾಂಡವರಿಗೂ ಯುದ್ಧನೇ ಆಗ್ತಿರ್ಲಿಲ್ಲೇನಪ್ಪ ಅಲ್ವಾ. ವಿದುರ ಮಾತು ಅಷ್ಟು ಪ್ರಭಾವಶಾಲಿ ಆಗಿತ್ತು ಮಾತು. ಸತ್ಯವಂತ ವಿದುರ, ನೀತಿವಂತ, ಸತ್ಯವಂತ. ಓಕೆ, ಈಗ ಎರಡು ಒಗ್ಗಟ್ಟಿಗೂ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಒಂದೊಂದಕ್ಕಂತೂ ಸಾಕಷ್ಟು ಮಂದಿ ಕೊಟ್ಟಿದ್ದೀರಿ, ಇನ್ನು ಕೆಲವೆಲ್ಲ ಪ್ರಯತ್ನದಲ್ಲಿದ್ದೀರಿ ಅಲ್ವಾ. ತೊಂದರೆ ಇಲ್ಲ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಖುಷಿಯಾದ ವಿಚಾರ. ಇನ್ನು ಮುಂದಿನ ಒಗ್ಗಟ್ಟು ಹೋಗೋಣವಾ? ಎಸ್, ಮುಂದಿನ ಒಗ್ಗಟ್ಟು ನೋಡೋಣಂತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀನಾಗಿ ಭಾಳ ಈಸಿಯಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು. ನಾನು ಒಬ್ಬ ಚಾಣಾಕ್ಷ, ಚಾಣಾಕ್ಷತನದಲ್ಲಿ ನನ್ನನ್ನು ಮೀರಿಸುವವರೇ ಇಲ್ಲ. ಹೇಳುವಿರಾ ಈ ಚಾಣಾಕ್ಷನ ಹೆಸರನ್ನು? ನಾನು ಒಬ್ಬ ಚಾಣಾಕ್ಷ, ಚಾಣಾಕ್ಷತನದಲ್ಲಿ ನನ್ನನ್ನು ಮೀರಿಸುವವರೇ ಇಲ್ಲ. ಹೇಳುವಿರಾ ಈ ಚಾಣಾಕ್ಷನ ಹೆಸರನ್ನು? ಎರಡಕ್ಕೂ ಕೇಳ್ರಪ್ಪ, ನೀವು ಆಗಲೇ ನೋಡಿ ಕಳಿಸ್ತಾ ಇದ್ದೀರ ಉತ್ತರನ. ಎರಡು ಒಟ್ಟು ಕೇಳ್ಕೊಂಡು ಉತ್ತರ ಕೊಡಿ, ಆಯಿತಾ? ಇನ್ನು ಸ್ನೇಹವೆಂದರೆ ನನಗೆ ಇಷ್ಟ, ಸ್ನೇಹಿತರೆಂದರಂತೂ ಪಂಚಪ್ರಾಣ, ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಾನು. ಹೇಳಿ ನನ್ನ ಹೆಸರನ್ನು. ಸ್ನೇಹವೆಂದರೆ ನನಗೆ ಇಷ್ಟ, ಸ್ನೇಹಿತರೆಂದರಂತೂ ಪಂಚಪ್ರಾಣ, ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಾನು. ಹೇಳಿ ನನ್ನ ಹೆಸರನ್ನು. ಓಕೆ, ಎರಡು ಒಗ್ಗಟ್ಟನ್ನು ಎರಡು ಸಲ ಹೇಳಿದ್ದೀನಿ, ಈಗ ಎರಡನ್ನೂ ಸೇರಿ ಇನ್ನೊಂದು ಸಲ ಹೇಳ್ತೀನಿ, ಕೇಳಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಒಬ್ಬ ಚಾಣಾಕ್ಷ, ಚಾಣಾಕ್ಷತನದಲ್ಲಿ ನನ್ನನ್ನು ಮೀರಿಸುವವರೇ ಇಲ್ಲ. ಹೇಳುವಿರಾ ಈ ಚಾಣಾಕ್ಷನ ಹೆಸರನ್ನು? ಇದು ಮೊದಲನೇ ಒಗ್ಗಟ್ಟು. ಎರಡನೇ ಒಗ್ಗಟ್ಟು, ಸ್ನೇಹವೆಂದರೆ ನನಗೆ ಇಷ್ಟ, ಸ್ನೇಹಿತರೆಂದರಂತೂ ಪಂಚಪ್ರಾಣ, ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಾನು. ಹಾಗಾದರೆ ಹೇಳಿ ನನ್ನ ಹೆಸರನ್ನು. ಓಕೆ, ಆರಾಮ್ಸೆ ಹೇಳಿ. 9481

ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಸಮಯ 10:28:29:30 ಆಗಿದೆ. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಈಗಾಗಲೇ ಎರಡು ಒಗಟನ್ನು ಕೇಳಿದೆ, ನೀವು ಉತ್ತರಿಸಬೇಕಷ್ಟೇ. ಇನ್ನೊಂದು ಹಾಡನ್ನು ಪ್ಲೇ ಮಾಡಿ ನಿಮ್ಮದೆಲ್ಲ ಉತ್ತರಗಳನ್ನ ಹೇಳ್ತೀನಿ. ಇನ್ನೊಮ್ಮೆ ವಾಟ್ಸಪ್ ಸಂಖ್ಯೆನ ಹೇಳ್ತೀನಿ, 9481 7260 00.

ಓಕೆ, ಉತ್ತರಗಳೇನೋ ಸಾಕಷ್ಟು ಬಂದಿದ್ದಾವೆ, ನೋಡೋಣ ಎಷ್ಟು ಸರಿಯಾಗಿ ಉತ್ತರ ಇದೆ ಗೊತ್ತಿಲ್ಲ. ಬಹುಶಃ ನನಗೇನೋ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಇಲ್ಲ, ಭಾರಿ ಈಸಿಗಿದೆ ಅದು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಬಟ್ ಯೋಚನೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಮಳೆ ವಾತಾವರಣ ಅಲ್ವಾ, ಮೈಂಡ್ ಓಡ್ತಾ ಇಲ್ಲ ಸ್ವಲ್ಪ ಅಲ್ವಾ. ಓಕೆ, ಸರಿ ಇಲ್ಲ ಇಲ್ಲ ಇಲ್ಲ ನೋಡೋಣ ಸ ಇಲ್ಲ. ಒಂದಕ್ಕೆ ಉತ್ತರ ಬಂತು, ಮಂಜುಳಾ ಜನ್ನಾಪುರ ಒಂದಕ್ಕೆ ಬಂತು ಉತ್ತರ, ಇನ್ನೊಂದು ಬರಲಿಲ್ಲ. ಪ್ರಯತ್ನ ಪಟ್ಟಿದ್ದಾರೆ, ಪರವಾಗಿಲ್ಲ. ಎಚ್ ಆರ್ ರುದ್ರಸ್ವಾಮಿ, ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರು, ಒಂದಕ್ಕೆ ಉತ್ತರ ಬಂದಿದೆ. ಇನ್ನೊಂದಕ್ಕೆ ಪ್ರಯತ್ನ ಪಡ್ರಲ್ಲ. ರಾಧಿಕಾ, ಇವರೆಲ್ಲ ಒಂದೊಂದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥವ್ರು. ರಾಧಿಕಾ, ಶ್ರೀರೇಖ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥಸಾರಥಿ, ಜಯನಗರ, ಶಿವಮೊಗ್ಗ. ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್, ರೇಖಾ, ಜೆ ಸಿ ಭದ್ರಾವತಿ, ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಹೋದ ಪ್ರಶ್ನೆಗೆ ಉತ್ತರ ಈ ಕಳಿಸಿದ್ದಾರೆ. ಬಹುಶಃ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಅಥವಾ ನೀವು ಕೇಳಿದ ನಿಧಾನ ಇದ್ದಿರ್ಬೋದು, ಹೇಗೋ ಅಲ್ವಾ. ಇಲ್ಲ ಇಲ್ಲ ಇಲ್ಲ, ಪ್ರಶ್ನೆ ಬಹುಶಃ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ ಅಲ್ಲ, ಇದು ಒಗಟನ್ನ ಅಂತ ನನ್ನ ಇದು ಎಲ್ಲೋ ನಿಮ್ಮ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಇತ್ತ ಅಂತ. ಫೋನ್ ಬಂತ ಆಯ್ತಾ, ಇನ್ನೊಂದ ಮತ್ತೊಂದ, ಇಲ್ಲ ಹೊರಗಡೆ ಹೋಗಿದ್ರ, ಎಂಥದ್ದು ಆಗಿದೆ, ಸರಿಯಾಗಿ ಉತ್ತರಗಳಿಲ್ವಲ್ಲ. ಯಾವುದು ಒಂದೊಂದು ಯಾರು ಉತ್ತರ ಕೊಟ್ಟಿಯಾರ ಪಾಪ, ಇನ್ನು ಬಾಕಿದೆಲ್ಲ ಕಷ್ಟ. ಉತ್ತರಗಳು ಇಲ್ಲ, ಉತ್ತರಗಳು ಇಲ್ಲ. ಓಕೆ, ಹಾಗೆ ನೋಡ್ತಾ ಇದ್ದೀನಿ, ಉತ್ತರಗಳು ಯಾವುದು ಬರ್ತಾ ಇಲ್ಲ. ಸೊ ಹಾಗಾಗಿ ಎಸ್ ಒಂದು ಉತ್ತರ ಬಂತು. ವಾಸುವಿ, ವಾಸುಕಿ ವಿಜಯಲಕ್ಷ್ಮಿ, ಸಾಗರದಿಂದ. ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ. ಓಕೆ, ಹಾಗೆಯೇ ಏನು ಜಿ ವೈ ಪಟೇಲ್ ಶಿವಮೊಗ್ಗ.

ಓಕೆ, ಇಲ್ಲ ಹಾಗೇನೆ. ಇನ್ನು ಸುಬಾನ್ ಕೋರಿ ಹಗರ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಉತ್ತರ ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಒಂದು ಉತ್ತರ ಅವ್ರದ್ದು ಬಂದಿದೆ. ಇಲ್ಲ, ಒಂದೊಂದೇ ಉತ್ತರ ಕಳಿಸ್ಬಿಟ್ರಿ. ಎರಡಕ್ಕೂ ಸರಿಯಾದ ಉತ್ತರ ಇಲ್ಲ ಬಹುಶಃ. ಈ ಸಲ ಎಲ್ಲ ಫೇಲ್. ಇದೇ ಕ್ಲಾಸಲ್ಲಿ ಉಳ್ಕೊಂಬಿಟ್ರಿ ಎಲ್ಲ ಈ ಸಲ, ಆಯಿತಾ? ಮುಂದಿನ ಕ್ಲಾಸಿಗೆ ಹೋಗೋದು ಬೇಡ ನೀವಾಗರೆ. ಹಾ ಹಾ, ಈಗ ಬಂತು ನೋಡ್ರಪ್ಪ ಉತ್ತರ, ಸರಿಯಾದ ಉತ್ತರ. ಚೈತ್ರ ಮುರಳೀಧರ ಹೊಸ ಭೋವಿ ಕಾಲೋನಿ ಭದ್ರಾವತಿಯಿಂದ. ಗೋಡ್, ಖುಷಿ ಆಯಿತು ಎರಡಕ್ಕೂ ಉತ್ತರ ನೋಡಿ. ಎಸ್, ಖುಷಿ ಆಗುತ್ತೆ. ಇನ್ನೂ ಇಲ್ಲ ಇಲ್ಲ ಇಲ್ಲ ಇಲ್ಲ, ಏನು ಒಂದು ಉಂಡೆ ಬೆಣ್ಣೆ ಕೊಡ್ತೀವಿ ಇಂದಿಯಾರು ಯಾರು ಚೀಟಿ ಚಂದ್ರಶೇಖರ್ ಪಾಸ್ ಮಾಡಿ ಅಂತೇಳಿ. ಅದು ಹೆಂಗ್ರಿ ಪಾಸ್ ಮಾಡ್ತಾರೆ, ಉತ್ತರ ತಪ್ಪು ಮಾಡ್ಕೊಟ್ಬಿಟ್ರೆ ಆಮಿಷ ಹೊಡ್ತಾ ಇದ್ದೀರಾ? ನೋ ನೋ ನೋ ನೋ, ನೆವರ್. ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು, ಒಂದಕ್ಕೆ ಬಂತಲ್ಲ ಉತ್ತರ, ಇನ್ನೊಂದಕ್ಕೆ ಬರಲಿಲ್ಲ. ಓಕೆ, ಹಾಗೆಯೇ ಇನ್ನು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ. ಗುಡ್, ಈಗ ಬಂತು ನೋಡಪ್ಪ ಉತ್ತರ. ವಿಶ್ವಾಸ ಒಳಂಗ ಒಂದಕ್ಕೆ ಬಂತು ಉತ್ತರ, ಇನ್ನೊಂದಕ್ಕೆ ಬರಲಿಲ್ಲ. ರೈಟ್, ರೇಖಾ ಅವರು ಬೆಂಗಳೂರು, ಅವ್ರದ್ದು ಅಷ್ಟೇ, ಒಂದಕ್ಕೆ ಬಂತು ಉತ್ತರ, ಇನ್ನೊಂದಕ್ಕೆ ಬರಲಿಲ್ಲ. ಹಾಗೆಯೇ ಇನ್ನೂ ಇಲ್ಲ, ಸಾಕಷ್ಟು ಪ್ರಯತ್ನಗಳು ಸಾಗಿದ್ದಾವೆ, ಇಲ್ಲ ಅಂತ ನಾನು ಹೇಳಲಾರೆ. ಎಲ್ಲ ತಲೆ ಓಡಿಸಿದ್ದಾರೆ, ಬಟ್ ಆದರೆ ಉತ್ತರ ಸರಿಯಾಗಿ ಕಳಿಸಿಲ್ವಲ್ಲ, ಏನು ಮಾಡೋದು, ತಲೆ ಓಡಿಸಿಲ್ಲ ಸರಿಯಾಗಿ ಅಂತ ಕಳೆ. ತಲೆ ಓಡಿಸಿದ್ದಾರೆ, ತಲೆನ ಸರಿಯಾಗಿ ಓಡಿಸ್ಬೇಕಲ್ವ. ಮುಳ್ಳು ವಿಟ್ಲಾಪುರ ಶಿವಮೊಗ್ಗ ಜಿಲ್ಲೆ, ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತ್ ಕುಮಾರ್, ಒಂದಕ್ಕೆ ಬಂತು ಉತ್ತರ, ಇನ್ನೊಂದಕ್ಕೆ ಬರಲಿಲ್ಲ. ಇಲ್ಲ, ಹಾಗೆಯೇ ಇನ್ನೂ ಇಲ್ಲ. ಪ್ರಕಾಶ್, ಆಶಾ ಪ್ರಕಾಶ್ ನಂದಿನಿ ಕೋಲಾರ. ಗುರುಗಳೇ, ನಾನು ಹಳೆ ವಿಷಯ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಮತ್ತು ಹೊಸ ಹೊಸ ವಿಷಯ ಅರ್ಧಂಬರ್ಧ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಪ್ರಶ್ನೆ ಅರ್ಧಂಬರ್ಧ ತಿಳ್ಕೊಂಡು ಉತ್ತರ ಕೊಡೋಕ್ಕೆ ನನಗೆ ಒದ್ದಾಟ ಶುರುವಾಗಿದೆ. ಒಂದಕ್ಕೆ ಉತ್ತರ ಕೊಟ್ಟಿದ್ದೀರಲ್ಲ ಉಮೇಶ್ ಶ್ರೀಧರ್, ಇನ್ನೊಂದಕ್ಕೆ ಪ್ರಯತ್ನ ಪಟ್ಟರೆ ಹೆಂಗೆ ಒದ್ದಾಡ್ಕೊಂಡು? ಒದ್ದಾಡ್ಕೊಂಡ್ರೆ ಇನ್ನೊಂದು ಉತ್ತರ ಸಿಕ್ಬಿಡುತ್ತಲ್ಲಪ್ಪ.

ಬರಲಿಲ್ಲ. ಕನಕ ಸೋಮಶೇಖರ್ ಕಾಗದನಗರ ಭದ್ರಾವತಿಯಿಂದ ಒಂದಕ್ಕೆ ಒಂದು ಉತ್ತರ ಇನ್ನೊಂದಕ್ಕೆ ಬರಲಿಲ್ಲ. ಹಾಗಲ್ಲ ಅದು. ಸರಿತಾ ಶಿವಮೊಗ್ಗ ಬಂತು ಉತ್ತರ, ಇನ್ನೊಂದಕ್ಕೆ ಬರಲಿಲ್ಲ. ಯಾವುದು ಸರಿ ಅಂತ ಗೊತ್ತಾದರೆ ತಪ್ಪಾಗಿರೋದಕ್ಕೆ ಸರಿಪಡಿಸಲು ಪುನಃ ಪ್ರಯತ್ನ ಪಡಿಸುವೆ ಅಂತ ಹೇಳಿದರು. ಒಂದಕ್ಕೆ ಉತ್ತರ ಕಳಿಸಿದಿರಲ್ಲ ಮಂಜುಳಾ ಜನ್ನಪುರ, ಯಾವುದಕ್ಕೆ ಅಂತ ಹೇಳ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ನೀವೇ ಯೋಚನೆ ಮಾಡಿರಲ್ಲ, ನೀವೇ ಯೋಚನೆ ಮಾಡಿ ಉತ್ತರ ಸಿಕ್ಬಿಡುತ್ತೆ ಪಟ್ಟಕ್ಕಂತ ಏನ್ರಿ. ಇಲ್ಲ ಎಸ್. ಯಾರಿದು? ಸಂಹಿತಾ ಎಂ ಬಂಕಾಪುರ ದಾವಣಗೆರೆಯಿಂದ. ಒಂದು ಕುತ್ರ ಬಂತು, ಇನ್ನೊಂದಕ್ಕೆ ಬರಬೇಕಾಗಿದೆ ಬೇಗ ಕ್ವಿಕ್ಕಾಗಿ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಒಂದು ಉತ್ತರ, ಹಾಗೆಯೇ ಇನ್ನೂ ಇಲ್ಲ. ಎಲ್ಲ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಬಟ್ ಅದು ತಲೆ ಸರಿಯಾಗಿ ಕೆಡಿಸ್ಕೊಳ್ಳಿಲ್ಲ. ಒಂದು ತಲೆ ಕೆಡಿಸ್ಕೊಂಡಿದ್ದಾರೆ ಸರಿ, ತಲೆ ಸರಿಯಾಗಿ ಕೆಡಿಸ್ಕೊಬೇಕಲ್ವ? ಕೆಡಿಸ್ಕೊಳ್ಳಿಲ್ಲ. ಹಂಪಣ್ಣ ಹಂಪತಿಯಿಂದ ಒಂದು ಕಳಿಸಿದ್ರು, ಉತ್ತರ ಇನ್ನೊಂದು ಕಳಿಸಿಲ್ಲ. ಓಕೆ, ಇಲ್ಲ ಆಗಿಲ್ಲ ಬಿಡಿ. ಇಲ್ಲ ಇಲ್ಲ ಬಿಡಿ. ಓಕೆ ಎಸ್. ನೋಡಿ ಹೇಳ, ಮಂಜುಳಾ ಜನ್ನಾಪುರ ಅದೇ ಒಂದು ಉತ್ತರ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಇನ್ನೊಂದು ಬಂತು ನೋಡೋಣ ಅಲ್ವಾ. ಎಸ್ ಇಲ್ಲ. ಓಕೆ ಡನ್. ಇಷ್ಟು ಈಸಿ ಇದೆ ಯಾಕೆ ಹೀಗೆ ಒದ್ದಾಟ ಮಾಡಿಕೊಂಡ್ರಿ ನನಗೆ ಅರ್ಥ ಆಗಲಿಲ್ಲಪ್ಪ. ಭಾಳ ಈಸಿ ಇದೆ, ಸ್ವಲ್ಪ ಯೋಚನೆ ಮಾಡಬೇಕಲ್ವೇನ್ರಿ. ಏನು ಸ್ಟೂಡೆಂಟ್ಸ್ಗಳಪ್ಪ ನೀವೆಲ್ಲ.

ನೋಡಿ, ನಾನು ಒಬ್ಬ ಚಾಣಾಕ್ಷ, ಚಾಣಾಕ್ಷತನದಲ್ಲಿ ನನ್ನನ್ನು ಮೀರಿಸುವವರೇ ಇಲ್ಲ. ಹೇಳುವಿರಾ ಈ ಚಾಣಾಕ್ಷನ ಹೆಸರನ್ನು ಅನ್ನೋಷ್ಟೊಳಗೆ ಒಂದು ಉತ್ತರ ಬಂದ್ಬಿಟ್ಟು ನೋಡೋಣ ತಡೀರಿ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಅಬ್ಬಾ ಕಷ್ಟಪಟ್ಟು ತಲೆ ಓಡ್ಸಂತೂ ಒಂದು ಉತ್ತರ ಕೊಟ್ಬಿಟ್ರತ್ಲಗೆ ಶೈಲಜಾ ಕೃಷ್ಣಸ್ವಾಮಿಯವರು. ಓಕೆ, ಹಾಗೇ ಇನ್ಯಾರು ಇಲ್ಲ ಇಲ್ಲ, ಓಕೆ ಬಿಡಿ. ಓಕೆನಾ, ನಾನು ಒಬ್ಬ ಚಾಣಾಕ್ಷ, ಚಾಣಾಕ್ಷತನದಲ್ಲಿ ನನ್ನನ್ನು ಮೀರಿಸುವವರೇ ಇಲ್ಲ. ಹೇಳುವಿರ ಚಾಣಾಕ್ಷನ ಹೆಸರನ್ನು ಅಂತಂದರೆ, ನೀವೆಲ್ಲ ಕೌಟಿಲ್ಯ ಚಾಣಾಕ್ಷ ಚಾಣಕ್ಯ ಚಾಣಕ್ಯ ಅಂತ ಕಳಿಸಿದ್ರಲ್ಲ, ಹಾಗಲ್ಲ ಅದು. ಶಕುನಿ ಹೇಳ್ತಾರೆ ಅದನ್ನು. ಶಕುನಿ ಎಷ್ಟು ಚಾಣಾಕ್ಷತನದಿಂದ ಕೌರವರ ಕೆಟ್ಟ ಬುದ್ಧಿನ ನಾಶ ಮಾಡ್ತಾನೆ ನೋಡ್ರಿ. ಪಗಡೆ ಆಟ ಕರೆಸ್ತಾನೆ, ಪಗಡೆ ಆಟದಲ್ಲಿ ಕರೆಸಿ ಪಾಂಡವರಿಗೆ ವನವಾಸ ಕಳಿಸ್ತಾನೆ. ಆ ರೀತಿ ಚಾಣಾಕ್ಷತ ಒಳ್ಳೆಯದಕ್ಕೆ ಚಾಣಾಕ್ಷತನ ಉಪಯೋಗಿಸ್ ಅದಕ್ಕೆ ಹೇಳಲ್ವ, ಒಳ್ಳೆ ಶಕುನಿ ಬುದ್ಧಿ ಉಪಯೋಗಿಸ್ತಾನೆ ಉಪಯೋಗಿಸ್ತಾನೆ ಅಂತ ಮಾತಿಗೆ ಮಾತಿಗೆ ಹೇಳ್ತಾ ಇರ್ತೀವಿ ನೋಡಿ ಕೆಲವರೆಲ್ಲ. ಹಾಗೆ ಶಕುನಿಗೆ ಇದನ್ನು ಉಪಯೋಗಿಸ್ತಾರೆ. ಓಕೆ, ಇನ್ನು ಸ್ನೇಹವೆಂದರೆ ನನಗೆ ಇಷ್ಟ, ಸ್ನೇಹಿತರಂದರಂತೂ ಪಂಚಪ್ರಾಣ, ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಾನು ಹೇಳಿ ನನ್ನ ಹೆಸರನ್ನು ಅಂದರೆ ದುರ್ಯೋಧನ ಹೇಳ್ತಾರೆ. ಯಾಕೆ ಅಂತಂದರೆ, ಒಂದ್ಸಲ ಈ ಕರ್ಣ ಮತ್ತು ಭಾನುಮತಿ ಏನಿದಾರಲ್ಲ ದುರ್ಯೋಧನ ಹೆಂಡತಿ, ಇಬ್ಬರು ಪಗಡೆ ಆಟ ಆಡ್ತಾ ಇರ್ತಾರೆ. ಪಗಡೆ ಆಟ ಆಡ್ತಿರೋ ಸಂದರ್ಭದಲ್ಲಿ ಕರ್ಣ ಸೋಲೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ ಕರ್ಣ, ದುರ್ಯೋಧನನ ಹೆಂಡತಿಗೆ ಕುದಿಕೆ ಕೈ ಹಾಕಿ ಆ ಒಂದು ಹರಳಿನ ಸರ ಇರುತ್ತೆ ಎಳೆದ್ಬಿಡ್ತಾನೆ. ದುರ್ಯೋಧನ ಅಲ್ಲೇ ಇರ್ತಾನೆ, ಬಟ್ ಬೇಜಾರು ಮಾಡ್ಕೊಳ್ಳೋದು ದುರ್ಯೋಧನ. ಆ ಹರಳಿನ ಮನೆಯೆಲ್ಲ ಎತ್ತಿಬಿಟ್ಟು ಪೋಣಿಸ್ಬಿಟ್ಟು ತಿರುಗಾ ಕೊಡ್ತಾನೆ. ಅಂದರೆ ಅಂಥ ಒಂದು ಪವಿತ್ರ ಸ್ನೇಹ ಇತ್ತು ಅವರಲ್ಲಿ. ಸೊ ಹಾಗಾಗಿ ಸ್ನೇಹಕ್ಕೆ ಇನ್ನೊಂದು ಹೆಸರೇ ದುರ್ಯೋಧನ. ಅರ್ಥ ಆಯ್ತೇನ್ರಪ್ಪ? ಓಕೆ, ಸೊ ಶಕುನಿ ಚಾಣಾಕ್ಷ, ದುರ್ಯೋಧನ ಸ್ನೇಹ. ಓಕೆನಾ? ಎಸ್, ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾದ ಉತ್ತರಗಳನ್ನು ಕೊಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಒಂದೊಂದು ಕೊಟ್ಟರೆ ಎರಡಕ್ಕೂ ಸೇರಿ ಒಬ್ಬರೋ ಇಬ್ಬರೋ ಬಹುಶಃ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಗುಡ್, ನೋ ಪ್ರಾಬ್ಲಮ್, ನೋ ಇಶ್ಯೂಸ್, ಒಳ್ಳೆಯ ಪ್ರಯತ್ನವಂತೂ ಮಾಡಿದ್ದೀರಿ. ಈಸಿಯಾಗಿತ್ತು, ಬಹುಶಃ ಸರಿಯಾಗಿ ಅರ್ಥ ಆಗಲಿಲ್ವ ಅಂತ ನಾನು ಗಮನ ಇಟ್ಟು ಕೇಳಿದರೆ ಬಹುಶಃ ಅರ್ಥವಾಗ್ತಿತ್ತು. ಏನೇ ಹೌದು ಇರಲಿ ಬಿಡಿ, ತೊಂದರೆ ಇಲ್ಲ. ಸೊ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸೋಣ ಹಾಗಾದರೆ. ಆಮೇಲೆ ಈ ಹಠ ಇದೆಯಲ್ಲ, ಹಠದಲ್ಲಿ ಎರಡು ವಿಧ, ಒಂದು ತಾಮಸ ಹಠ, ಇನ್ನೊಂದು ಸಾತ್ವಿಕ ಹಠ. ತಾಮಸ ಹಠ ಅಂದರೆ ಏನು ಅಂದರೆ ಕೆಟ್ಟದಕ್ಕೆ ಹಠ ಮಾಡೋದು. ಏನಾದ್ರು ಮಾಡಿ ಅವ್ನಿಗೆ ಕೆಟ್ಟದ್ದು ಮಾಡಬೇಕು, ಏನಾದ್ರು ಮಾಡಿ ಅವ್ನಿಗೆ ಕಾಲೆಳಿಬೇಕು, ಏನಾದ್ರು ಮಾಡಿ ಅವ್ನಿಗೆ ತುಳಿಬೇಕು. ಅಂದರೆ ದುರುದ್ದೇಶ, ಸ್ವಾರ್ಥದಿಂದ ದುರುದ್ದೇಶದಿಂದ ಮಾಡುವಂಥದ್ದು ತಾಮಸ ಹಠ. ಈ ಸಾತ್ವಿಕ ಹಠ ಅಂದರೆ ಒಳ್ಳೇದಾಗಬೇಕು, ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲೇಬೇಕು, ನನ್ನ ಕೈಯಲ್ಲಿ ಆಗಲ್ಲ, ಇಲ್ಲ ಪ್ರಯತ್ನ ಪಡೋಣ, ಖಂಡಿತ ಪ್ರಯತ್ನ ಪಡೋಣ ಆಗುತ್ತೆ ಅಂತ ಹೇಳಿ ಒಳ್ಳೇದು ಮಾಡೋ ಸದುದ್ದೇಶದಿಂದ ಮಾಡುವಂತಹ ಹಠ ಏನಿದೆಯಲ್ಲ ಅದು ಸಾತ್ವಿಕ ಹಠ. ನಾವು ನೀವೆಲ್ಲ ಏನು ಮಾಡೋಣ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋಣ? ಸಾತ್ವಿಕ ಹಠನೇ ಆಯ್ಕೆ ಮಾಡ್ಕೊಳ್ಳೋಣ. ಪ್ರಾಮಾಣಿಕವಾಗಿರೋಣ, ನಾಲ್ಕು ಜನಕ್ಕೆ ಆದರೆ ಸಹಾಯ ಮಾಡೋಣ ಪ್ರಾಮಾಣಿಕವಾಗಿ, ನಮ್ಮ ವ್ಯಾಪ್ತಿನ ಮೀರ್ತಾ ತೊಂದರೆ ಇಲ್ಲ, ಪ್ರಯತ್ನ ಪಡಿ. ಇವತ್ತಾಗಿಲ್ವ ನಾಳೆ, ನಾಳೆ ಆಗಿಲ್ವ ನಾಳೆ, ಉದ್ದೇಶ ಸರಿ ಇದೆ ಅಲ್ವಾ, ಸದುದ್ದೇಶ, ಅದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಸಾತ್ವಿಕ ಹಠನೇ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಹಾಗಾದರೆ ಇವತ್ತಿನ ಎಪಿಸೋಡ್ಗೆ ಇತಿಶ್ರೀ ಹಾಡೋಣ ಅಲ್ವಾ. ಓಕೆ, ಮಳೆ ಬರ್ತಾಯಿದೆ, ಟೂ ವೀಲರು ಫೋರ್ ವೀಲರು ಹೋಗ್ಬೇಕಾದ್ರೆ ಜೋಪಾನ ಯಾಕೆ ಗೊತ್ತಾ, ಪಾದಚಾರಿಗಳು ನಡ್ಕೊಂಡು ಹೋಗ್ತಿರ್ತಾರೆ, ಮಕ್ಕಳುಗಳಿಗೆ ಶಾಲೆ ಬಿಟ್ಟಿರ್ತವೆ, ನಮಗೇನೋ ಅರ್ಜೆಂಟ್ ಕೆಲಸ ಇರುತ್ತೆ, ರಸ್ತೆಯಲ್ಲಿ ನೀರು ನಿಂತಿರುತ್ತೆ, ಜೋರಾಗಿ ಆಕ್ಸಿಲೇಟರ್ ಕೊಡ್ತೀವಿ, ಹಾರುತ್ತೆ, ಮಕ್ಕಳು ಯೂನಿಫಾರ್ಮ್ ಮೇಲೆಲ್ಲ ಬೀಳುತ್ತೆ. ಸೊ ಹಾಗಾಗಿ ನಮ್ಮ ಅರ್ಜೆಂಟ್ ಏನೇ ಇರಲಿ, ತುರ್ತು ಏನೇ ಇರಲಿ, ನಾವು ಗಾಡಿಗಳನ್ನು ಓಡಿಸ್ಬೇಕಾದ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ, ಆಮೇಲೆ ಗುಂಡಿಗಳು ನೀರು ತುಂಬಿರುತ್ತೆ ಗೊತ್ತಾಗಲ್ಲ, ಆಕ್ಸಿಲೇಟರ್ ಜೋರಾಗಿ ಕೊಟ್ಟಿರ್ತೀವಿ, ಟೈರು ಗುಂಡಿ ಒಳಗೆ ಇಳಿದ್ಬಿಡುತ್ತೆ, ಮಕ್ಕಳುಗಳಿಗೆ ಯೂನಿಫಾರ್ಮ್ ಮೇಲೆ ಹಾರುತ್ತೆ. ಇವೆಲ್ಲವನ್ನು ಸ್ವಲ್ಪ ನಿಗಾ ಇಟ್ಕೊಂಡು, ಎಚ್ಚರಿಕೆಯಿಂದ, ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡೋಣ, ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲ ಶುಭೋದಯ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು, ಶುಭಮಸ್ತು.

ಓಕೆ, ನಮ್ಮ ಕೇಳಿದ್ರು ಎಂದಿಲ್ಲಂತೆ ಒಂದಿಷ್ಟು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ನೋಡೋಣ ಯಾರ್ಯಾರು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಚಂದ್ರಿಕಾ ಶೇಷಾಚಲ ಹಾಲ್ನಳ್ಳಿ, ಎಸ್ ಓಕೆ. ಇಲ್ಲ ಇಲ್ಲ ಇಲ್ಲ ಅವರು. ಆಮೇಲೆ ಇನ್ನು ಶಿವಮೊಗ್ಗದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಇವತ್ತು ನಮ್ಮ ಗ್ರಹಚಾರ ಸರಿ ಇಲ್ಲ ಬಿಡ್ರಿ, ತಲೆ ಕೆಟ್ಟು ಮೊಸರು ಗಡಿಗೆ ಆಗೋಯಿತು. ಒಳ್ಳೆ ಗೀತೆಗಳು ಚೆನ್ನಾಗಿತ್ತು, ಒಗಟುಗಳು ಬುದ್ಧಿಶಕ್ತಿ ಸ್ವಲ್ಪ ಹೆಚ್ಚಿತ್ತು, ಧನ್ಯವಾದ ಅಂತಾರೆ. ಸ್ವಲ್ಪ ಓಡಿಸ್ಬೇಕಾಯ್ತಲ್ಲೇ, ಭಾರಿ ಈಸಿ ಇತ್ತು ಅವೆಲ್ಲ. ಇಷ್ಟೊಂದು ಈಸಿ ಬಹುಶಃ ನಾನು ಕೊಟ್ಟೆ ಇಲ್ಲ ಅಂದ್ಕೊಳತಿ. ಇಷ್ಟೊಂದು ಈಸಿ ಕ್ವಶನ್ ಪೇಪರ್ ಅಲ್ವೇನ್ರಿ, ಎಷ್ಟೆಷ್ಟು ಈಸಿ ನೋಡಿರಿ. ಇಚ್ಛಾಮರಣಿ ಯಾರು? ಭೀಷ್ಮ. ನೀತಿ ಯಾರು? ವಿದುರ. ಚಾಣಾಕ್ಷ ಯಾರು? ಶಕುನಿ. ಮತ್ತು ಸ್ನೇಹ ಯಾರು? ದುರ್ಯೋಧನ. ಎಷ್ಟು ಈಸಿ, ಪಟ ಪಟ ಪಟ ನಿಮ್ಮ ಬಾಯಿಗೆ ಬಂದ್ಬಿಡಬೇಕು. ಉಮಾದೇವಿ ಪಿಡಬಿಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ರೋಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಹಾಡುಗಳು ಮಧುರವಾಗಿದ್ದವು. ಧನ್ಯವಾದ ಗುರುಗಳೇ ಅಂತಾರೆ. ಗುಡ್, ನಿಮಗೂ ಧನ್ಯವಾದ. ಇನ್ನೊಂದು ಓಟು ಕೇಳುವುದಾಗಿತ್ತು, ನಳಿನಾ ದೇವರಾಜ್, ಶ್ರೇಯಾ ಪ್ರಶಾಂತ್, ರಿಷಿಕಾ ಹೊಳೆಹೊನ್ನೂರು. ಸಮಯ ಆಗೋಯ್ತಲ್ರಿ ನಳಿನಾ ದೇವರಾಜ್ ಅವರೇ. ಇನ್ನು ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಗುರುಗಳ ಕಾರ್ಯಕ್ರಮದಿಂದ ನಮ್ಮ ಬುದ್ಧಿ ವಿಸ್ತಾರಗೊಂಡಿತ್ತು, ಸಾಕಷ್ಟು ಅನುಮಾನಗಳು ಪರಿಹಾರಗೊಂಡು ಸುಂದರವಾದ ಗೀತೆಗಳು ಪ್ರಸಾರ ಅದು. ಧನ್ಯವಾದ ಅಂತಾರೆ. ಎಸ್, ಧನ್ಯವಾದ ತುಂಬ ಕೂಡ. ಕೆ ಪಿ ದಿನೇಶ್ ಭಟ್, ರಚನಾ ಭಟ್, ಆಯ್ತೆ ಭಟ್, ಕೌರಿ, ಮಂಡಗದ್ದೆ ಹೋಬಳಿ, ಕಾರ್ಯಕ್ರಮ ಚೆನ್ನಾಗಿತ್ತು. ಎಸ್ ಓಕೆ. ನಾಗಶ್ರೀ ಜಯಂತಿ, ಗಣಪತಿ ವಿಗ್ರಹ ಬೇರ್ಕೊಡುಗೆಯಿಂದ ಕಾರ್ಯಕ್ರಮ ಸೂಪರ್, ಗುರುಗಳೇ. ಎಸ್ ಓಕೆ. ಹಾಗೆಯೇ ಬೆಳಗಿಂದ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರೆ. ಒಟ್ಟು ಕಾರ್ಯಕ್ರಮ ಒಂದು ಸ್ಪರ್ಧೆ ಇದ್ದಾಗ, ಇದರಲ್ಲಿ ಸೋಲು ಗೆಲುವು ಇದ್ದದ್ದೇ, ಸೋಲು ಗೆಲುವು ಪ್ರಶ್ನೆ ಬರೋದೇ ಇಲ್ಲ, ಪರವಾಗಿಲ್ಲ. ಇದೆಲ್ಲ ಮರೆತು ಬನ್ನಿ, ಯಾವುದಾದ್ರು ಒಂದು ಹೋಟ್ಲಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಏನಂತೀರಿ? ಆಹಾ, ಒಳ್ಳೆ ಮಳೆಗಾಲ, ಚಳಿ ಚಳಿ ಇರುತ್ತೆ, ಕಾಫಿ ಜೊತೆ ನೋಡಿದ್ರೆ ಒಂದೆರಡು ಮೆಣಸಿನ್ಕಾಯಿ ಬೋಂಡ, ಹಾಗೆಯೇ ಈರುಳ್ಳಿ ಬೋಂಡ ಇದ್ದರೆ ಆಹಾ, ಬಲ್ಲವನೇ ಬಲ್ಲ, ಏನು ಸ್ವರ್ಗಕ್ಕೆ ಕಿಚ್ಚು ಹೊಚ್ಚಂದ ಅಲ್ವೇನ್ರಿ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ವೆಲ್, ಓಕೆ. ಹಾಗೆಯೇ ಶರದಾ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ಅವರು ಫೀಡ್ಬ್ಯಾಕನ್ನು ಕಳಿಸ್ತಾ, ಕಾರ್ಯಕ್ರಮ ಚೆನ್ನಾಗಿತ್ತು, ಉತ್ತರಿಸೋಕೆ ಸ್ವಲ್ಪ ಕಷ್ಟ ಆಯಿತು, ತಲೆ ಒಳ್ಳೆ ಕಸರತ್ತು ಕೊಟ್ಟಿದ್ದೀರಿ, ಕಾರ್ಯಕ್ರಮ ಕೇಳೋದೆ ಒಂದು ಖುಷಿ ಅಂತಾರೆ. ಓಕೆ, ಧನ್ಯವಾದ. ನಿಮ್ಮ ಭಾಗವಹಿಸುವಿಕೆ ಇದೆಯಲ್ಲ ಎಲ್ಲರದ್ದು ನಮ್ಗೆ ಕೇಳಿದ್ರದ್ದು, ಅದು ನಮಗೆ ಹೆಚ್ಚು ಖುಷಿ ಕೊಡುತ್ತೆ. ಇನ್ನು ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಅವರು ಫೀಡ್ಬ್ಯಾಕನ್ನು ಕೊಡ್ತಾ, ಗುರುಗಳೇ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಇವತ್ತು 100ಕ್ಕೆ 50 ಅಂಕ ಪಡೆದಿದ್ದೀನಿ, ಮುಂದಿನ ಬಾರಿ 100ಕ್ಕೆ 100 ಅಂಕ ತೆಗೆಯುವಂಥ ಪ್ರಯತ್ನ ಖಂಡಿತ ಮಾಡುವೆ. ಧನ್ಯವಾದ. ಶಾಬಾಷ್, ಅದು ಸ್ಪಿರಿಟ್ ಅಂದರೆ ಗುಡ್. ಗುರುಗಳೇ, ಇಂದ ನಿಮ್ಮ ಪ್ರಶ್ನೆ ಹೇಗಿದ್ದು ಅಂದರೆ, ನೀವು ನಮ್ಮ ಹಿಂದ್ಗಡೆ ಮರಿಯಾಗಿ ಬಚ್ಚಿಟ್ಕೊಂಡು ಮುಂದ್ಗಡೆ ಹುಡುಕಲು ಹೇಳಿದ ಹಾಗಾಯಿತು. ಇಂದಿನ ನಿಮ್ಮ ಟೆಸ್ಟಿಂಗ್ ಪ್ರಶ್ನೆಗಳು ಧನ್ಯವಾದ ಅಂತಾರೆ. ಯಾರು? ಉಮೇಶ್ ಸಿರಿಗೆರೆ, ದಾವಣಗೆರೆ ಅಂತ. ಓಕೆ. ಭೀಷ್ಮಾಚಾರ್ಯರ ಪ್ರತಿಜ್ಞೆ ಕಂಡೆ, ವಿದುರನ ನೀತಿ ಕಂಡೆ, ಶಕುನಿಯ ಚಾಣಾಕ್ಷ ಕಂಡೆ, ದುರ್ಯೋಧನನ ಸ್ನೇಹ ಕಂಡೆ, ನಮ್ಮ ಗುರುಗಳ ಮಾತು ಕಂಡು ಧನ್ಯನಾದೆ. ಆಹಾಹಾ, ಕ್ಯಾ ಬಾತೆ, ವಿಶ್ವಾಸ ಒಳಂಗ ಏನು ಕಟ್ಟುಬಿಟ್ರಪ್ಪ, ಎಲ್ಲ ಸ್ವರಚಿತ ಕವನ ವಾಚಕರು ನೀವೆಲ್ಲ. ನನ್ನ ಉತ್ತರ ತಪ್ಪಾಗಿದ್ರೂ ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೇನೆ ಪ್ರಾಮಾಣಿಕವಾಗಿ. ನಿಮ್ಮ ಒಂದು ಮಾತು ಹೃದಯಕ್ಕೆ ಮುಟ್ಟಿದೆ. ಎಲ್ಲ ಕಾರ್ಯ ಅಂದರೆ

ಎಲ್ಲವೂ ಸರಿ. ಎಸ್, ಹೌದು, ಸೂಕ್ಷ್ಮವಾಗಿ ಯೋಚಿಸಿ ತುಂಬ ಇಷ್ಟ ಆಯಿತು ಅಂತಾರೆ. ಯಾರು? ವೇದಶೆಟ್ಟಿ ಕಾಳವರ ಕುಂದಾಪುರ. ಏನು ಅದು? ಹಾಂ, ಅದೇ. ಇದೇನು ಮಳೆಗಾಲದಲ್ಲಿ ಹ್ಞೂ ಹೊಡ್ಕೊಂಡು ಹೋಗ್ಬಿಡ್ತೀವಿ ನಮ್ಮ ಅರ್ಜೆಂಟಿಗೆ. ಅರ್ಜೆಂಟಲ್ಲಿ ಯಾರಿಗೋ ಟೈಮ್ ಕೊಟ್ಟಿರ್ತೀವಿ, ಮನೆ ಸರಿಯಾಗಿ ಟೈಮ್ ಬಿಡೋಲ್ಲ. ಟೈಮ್ ಬಿಟ್ಟರೆ ಕರೆಕ್ಟಾಗುತ್ತೆ, ನಿಧಾನಕ್ಕೆ ಹೋಗ್ಬೋದು. ಅಲ್ಲಿ ಹೋಗೋಕ್ಕೋಸ್ಕರ ಪಾದಚಾರಿಗಳು ಹೋಗ್ತಿರ್ತಾರೆ, ಮಕ್ಕಳು ಶಾಲೆ ಬಿಟ್ಟಿರ್ತವೆ, ಇಲ್ಲ ಮಕ್ಕಳು ಶಾಲೆಗೆ ಹೋಗ್ತಿರ್ತವೆ. ಸಿಡಿದು ಬಿಟ್ರೆ ಯೂನಿಫಾರ್ಮ್ಗೆ ಏನು ಮಾಡಬೇಕಾಗತ್ತೆ? ಮಳೆಗಾಲದಲ್ಲಿ ಬಟ್ಟೆಗಳು ಒಣಗಲ್ಲ ಬೇಗ, ಭಾರಿ ಹಾರಿಬಲ್ಲದು ಬೇಡ ಆ ಥರ. ಸ್ವಲ್ಪ ನಿಧಾನಕ್ಕೆ ಹೋಗೋಣಂತೆ. ಒಟ್ಟು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಸರ್. ಮತ್ತೊಮ್ಮೆ ಮಹಾಭಾರತ ಓದಬೇಕು, ಆಗ ನಮಗೆ ಗೊತ್ತಾಗುತ್ತೆ. ಖಂಡಿತವಾಗಿ ಪುಸ್ತಕಗಳನ್ನು ಓದೋ ಅಭ್ಯಾಸ ಮಾಡಿಕೊಂಡು ಖಂಡಿತವಾಗಿಯೂ ನಿಮಗೊಂದಿಷ್ಟು ಜ್ಞಾನ ನಿಮಗಲ್ಲ ನನಗೂ ಸಿಗಬೇಕು. ರೂಪ ಹೆಚ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಓಕೆ, ಏನು? ಅನಿಲ್ ಕುಮಾರ್, ತಡ್ಕನಹಳ್ಳಿ ಹಿರೇಕರ ತಾಲೂಕಿನ ಗುರುಗಳೇ, ನಾನು ಎರಡೇ ಒಗಟಿಗೆ ಉತ್ತರ ಕೊಟ್ಟೆ. ನಾನು ಸ್ವಂತ ಯೋಚನೆ ಮಾಡಿದ್ದರೆ ಉತ್ತರ ಖಂಡಿತ ಕೊಡ್ತಿದ್ದೆ, ನಾನು ಕಾಪಿ ಮಾಡಿದೆ. ಹಾಗಾಗಿ ಎರಡೇ ಗಾದೆಗೆ ಮಾತ್ರ, ಗಾದೆ ಅಲ್ಲ ಇದು, ಒಗಟು ಉತ್ತರ ಕೊಟ್ಟೆ. ಎಸ್, ನಿಮ್ಮ ಪ್ರಾಮಾಣಿಕತೆಗೆ ಧನ್ಯವಾದ ಅನಿಲ್. ಓಕೆ, ಹಾಗೆಯೇ ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಗ್ರಾಮ ಬೇರ್ಗೊಡಿಗೆಯಿಂದ. ಭೀಷ್ಮರಿಗೆ ನಮಿಸಿ ವಿದುರನ ನೀತಿ ಮಾತು ಕೇಳಿ ಶಕುನಿಯ ಕುತಂತ್ರಕ್ಕೆ ಬಲಿಯಾಗದೆ ದುರ್ಯೋಧನದಲ್ಲೂ ಒಳ್ಳೆಯತನ ಕಂಡೆ. ಯಾ ಒಬ್ಬ ವಾಟೆ ಚೆನ್ನಾಗಿ ಬರೀ ಜಪುಟಿ, ಗುಡ್. ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಗ್ರಾಮ ಬೇರ್ಗೊಡಿಗೆಯಿಂದ. ಓಕೆ, ಇನ್ನು ಒಗಟಿನ ಕಾರ್ಯಕ್ರಮದ ಮುನ್ನ ಪ್ರಾಮಾಣಿಕ ಹುಡುಗನ ಬಗ್ಗೆ ನೀಡಿದಂಥ ಮಾಹಿತಿ ಚೆನ್ನಾಗಿತ್ತು, ಹಂಪಣ್ಣ ನ್ಯಾಮತಿ. ಓಕೆ, ಇನ್ನು ಓಟು ಕಾರ್ಯಕ್ರಮಕ್ಕೆ ನಿಮ್ಮ ನೀತಿ ಕಥೆಯೇ ಚೆನ್ನಾಗಿದೆ ಗುರುಗಳೇ. ಹಾಗಾದ್ರೆ ಓಟು ಕಾರ್ಯಕ್ರಮ ತೆಗೆದುಬಿಟ್ಟು ಬರೀ ನೀತಿಗೇ ಹೇಳ್ತಾ ಕೂತಂಗಿಲ್ಲ. ಇಲ್ಲ ಇಲ್ಲ, ಎಲ್ಲ ಮಿಕ್ಸ್ ಮೆಲಡಿ ಥರ ಇರಬೇಕ್ರಿ, ಅವೆಲ್ಲ ಚೆನ್ನಾಗಿರೋದು. ಗೋವರ್ಧನ್ ರಾವ್ GH ಏನದು ಕುಲಗಟ್ಟೆ ಹೊನ್ನಾಳಿ ಗುರುಗಳೇ, ಏನು ಓನ್ಲಿ ಬೋಂಡಾ ಕಾಫಿ ಬುನ್ನಿ ಇವೆಲ್ಲ ದಿನ ಬರೆದಿದ್ದಾರಪ್ಪ, ಇಂಗ್ಲೀಷಲ್ಲಿ ಬರೆದಿದ್ದೀರಾ? ಇರಲಿ, ವಿಲ್ಲಿಲ್ಲ ವಿದ್ಯಾನಗರ ಶಿವಮೊಗ್ಗ ಒಗಟಿನ ಒಗಟಿಗೆ ಬೇಗ, ಎರಡು ಒಗಟಿಗೆ ಬೇಗ ಗೊತ್ತಾಯಿತು ಮೊದಲನೇದು. ಇನ್ನು ಎರಡು ಒಗಟು ಸ್ವಲ್ಪ ತಲೆ ಕೆಡ್ತು, ತಲೆ ತಿಂತು, ಆದರೂ ಭಾಗವಹಿಸಿ ತುಂಬ ಖುಷಿಯಾಯಿತು. ಮೂರು ಒಗಟುಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ, ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟು ಧನ್ಯವಾದ ಅಂತ. ಎಸ್, ಓಕೆ, ಇರಲಿ ಬಿಡಿ, ತೊಂದರೆ ಇಲ್ಲ, ಪ್ರಯತ್ನ ಇಂಪಾರ್ಟೆಂಟ್ ಅಲ್ಲ. ದುರ್ಯೋಧನನ ಸ್ನೇಹ ಚಾಣಾಕ್ಷಣ ಬುದ್ಧಿವಂತಿಕೆ ಅದು ಬರಲ್ಲ ಇಲ್ಲಿ. ಭೀಷ್ಮನಂತಹ ತಾತ, ವಿದುರನ ಮನಸ್ಸು, ಶಕುನಿಯ ಬುದ್ಧಿ ಎಲ್ಲ ಇದ್ದರೆ ಬದುಕು ಸುಂದರ. ಗುರುಗಳೇ ಉತ್ತಮ ಕಾರ್ಯಕ್ರಮ, ಚಂದ್ರಿಕಾ ನೇರ್ಲುಗುಂಡಿ. ಆಯಿತು, ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ವಲ್ಲ, ಅದೊಂದು ಬೇಜಾರಲ್ಲ. ಹಾಂ, ಪಾರ್ಟಿಸಿಪೇಟ್ ಕರೆಕ್ಟಾಗಿ ಮಾಡಿಬಿಟ್ಟು ನೀವು ಭಾಗವಹಿಸಿದ ಖುಷಿ ಆಗ್ಬಿಟ್ಟಿತ್ತು. ಓಕೆ, ಹಾಗೆಯೇ ಇನ್ಯಾರು? ಎಸ್, ಓಕೆ, ಆಲ್ಮೋಸ್ಟ್ ಆಲ್ ನಿಮ್ಮ ಎಲ್ಲ ಫೀಡ್ಬ್ಯಾಕನ್ನು ಓದಿದ್ದೀನಿ. ಸೊ ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೂ ನಿರಂತರವಾಗಿ ಭಾಗವಹಿಸ್ತೀರಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ನಮ್ಮ ನಿರೂಪಕರುಗಳು ಹೊಸ ಹೊಸ ವಿಷಯಗಳನ್ನು ಹೊತ್ತು ನಿಮ್ಮೊಂದಿಗೆ ನಿಮ್ಮ ಸಂವಹನ ಮಾಡ್ತಾರೆ, ನೇರ ಸಂಪರ್ಕದಲ್ಲಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ, ಫೀಡ್ಬ್ಯಾಕ್ ಕೊಟ್ಟಿದ್ದ ನಿಮಗೆ ಧನ್ಯವಾದ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ.

0: ಆತ್ಮೀಯ ಕೇಳುವರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಆಕಾಶವಾಣಿ ಕಾವ್ಯವಾಚನ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಸಂಪೂರ್ಣ ಗಮಕ ವ್ಯಾಖ್ಯಾನ ಸರಣಿ.
3: ಕುವೆಂಪು ವಿರಚಿತ

ಇತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ಅತ್ತಲ ದೈತ್ಯ ಸಭೆಯೋಳ್ ಎಂಬ ಭಾಗವನ್ನು ಕೇಳಿ ವಾಚನ ಮಾಡಿದ್ದಾರೆ ಮತ್ತೂರು ಸನತ್ಕುಮಾರ್, ವ್ಯಾಖ್ಯಾನ ಹೆಚ್ ಆರ್ ವಾಸುದೇವ್.

தலையினு கலண்முதே பயம்

0: நல்ல அகர்வகர்வம் மகா கும்பகர்ணம்.
1: ಮಹಾಪಾರ್ಶ್ವ ಹೇಳ್ತಾ ಇದ್ದಾನೆ, ಹೊಸತೇನು ಮನೆಯಲ್ಲಿ ಹೇಳಲೆಂದು ಹೇಳದೇನಿಲ್ಲ. ಹೊಸತನೇನೇನನ್ನು ಹೇಳೋದಕ್ಕೆ ನಾನು ಇಲ್ಲಿ ಬಂದಿಲ್ಲ, ಹೊಸದಾಗಿ ಏನನ್ನು ಕೂಡ ಹೇಳೋದಿಲ್ಲ, ಪ್ರಹಸ್ತ ಎಲ್ಲವನ್ನು ಕೂಡ ಹೇಳಿಬಿಟ್ಟಿದ್ದಾನೆ ಅಂತ. ನಮ್ಮ ಅತುಲವಾಗಿರ್ತಕ್ಕಂತಹ ಸೈನ್ಯ ಪ್ರಶಂಸೆ ಅವನು ಮಾಡಿದ್ದಾನೆ, ಆದರೂ ಕೂಡ ನನ್ನ ಗೌರವದ ಈ ಕಾಣಿಕೆಯನ್ನು ಒಪ್ಪಿಸೋದಕ್ಕೋಸ್ಕರವಾಗಿ ನಿಂತ್ಕೊಂಡಿದ್ದೇನೆ. ನಾವು ಈ ಸಭೆಯನ್ನು ನೋಡಿದರೆ ಎಲ್ಲರೂ ಕೂಡ ಪರಾಕ್ರಮಿಗಳೇ ಆಗಿರತಕ್ಕಂಥವರು. ಇದನ್ನು ನೋಡಿದರೆ ನನಗೆ ಹೇಳೋದಕ್ಕೆ ಅಭಿಮಾನ ಉಂಟಾಗ್ತಾ ಇದೆ. ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ಯಾವ ಭಿನ್ನ ಭಾವಕ್ಕೆ ಇಲ್ಲಿ ಎಡೆಯಿಲ್ಲ. ನಮ್ಮ ಈ ಪರಾಕ್ರಮಿಗಳು ರಾಕ್ಷಸ ಶ್ರೇಷ್ಠರು ಯಾರಿದ್ದಾರೆ ಅವರ ಮುಂದೆ ನಿರಾಸೆ ಎನ್ನತಕ್ಕಂಥದ್ದು ನಾಚಿಕೊಂಡು ಹೋಗಬೇಕು. ಭಯ ಇಲ್ಲಿ ತಲೆಯಿಕ್ಕೋದಕ್ಕೆ ಕಾರಣವಿಲ್ಲ. ಶಂಕೆ ನಾಯಿಯಂತೆ ಓಡಿ ಹೋಗುತ್ತೆ ಅಂತ ಅಂದರೆ ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಶತ್ರುಗಳ ಮುಂದೆ ನಾವು ಹೋಗಬೇಕಾಗಿಲ್ಲ. ಇಲ್ಲಿರ್ತಕ್ಕಂತಹ ದಿಗಿಭಕರ್ಣಗಳು ನಾಮಶ್ರವಣ ಮಾತ್ರ ದಿಂ ನಡುಗವೇನು ಅಂತ ದಿಕ್ಕುಗಳು ಅನ್ನತಕ್ಕಂತಹ ಕಿವಿಗಳೇ ಇಲ್ಲಿರ್ತಕ್ಕಂತಹ ಪರಾಕ್ರಮಿಗಳ ಹೆಸರನ್ನು ಹೇಳೋದ್ರಿಂದ ನಡುಗಿ ಹೋಗುತ್ತೆ. ಇನ್ನು ಈ ರಾಮನ ಸೈನ್ಯ ಎಲ್ಲಿ ನಿಲ್ಲುತ್ತೆ? ನಾನು ಏನೇನು ಹೇಳಲಿ? ಇಲ್ಲಿರ್ತಕ್ಕಂತಹ ಯುವರಾಜ ಇಂದ್ರಜಿತು ಮೇಘನಾದಂಗೆ ಸಮನಾಗಿರ್ತಕ್ಕಂತಹ ಪರಾಕ್ರಮಿಗಳಾಗಿ ಯಾರಿದ್ದಾರೆ? ಇಲ್ಲಿ ಒಬ್ಬನಿಲ್ಲ ಈ ಸಭೆಯಲ್ಲಿ. ಅವನು ಅಖರ್ವಗರ್ವಂ, ಅವನು ಮೆಟ್ಟೋಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಪರಾಕ್ರಮವನ್ನು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವನು ಆ ಮಹಾಕುಂಭಕರ್ಣ ಈ ಸಭೆಯಲ್ಲಿ ಇಲ್ಲ.

ಆ ಕುಂಭಕರ್ಣ ವಿಶ್ರವಸ ಮತ್ತು ಕೈಕಸಿಯ ಎರಡನೆಯ ಮಗ. ಆದರೆ ಪರಾಕ್ರಮದಲ್ಲಿ ಮೊದಲಿಗ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವನು ಏನಾದರೂ ನಡೆದುಕೊಂಡು ಭೂಮಿಯ ಮೇಲೆ ಹೊರಟು ಬಿಟ್ಟರೆ ಹಿಮಾಚಲ ಒಂದು ಕಡೆ, ವಿಂಧ್ಯಂ ಒಂದು ಕಡೆ ತೂಗಿ ತೊನೆಯುವು ಅಂತ. ಒಂದು ಕಡೆ ಹಿಮಾಚಲ ಪರ್ವತ, ಇನ್ನೊಂದು ಕಡೆ ವಿಂಧ್ಯ ಪರ್ವತ, ಭೂಮಿ ತೂಗಿ ಆ ರೀತಿ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. ಅವನೇನಾದರೂ ಗದೆಗೊಂಡು ಮಲೆತನೇನೆ, ಅವನಿಗೆ ಗದೆಗೊಂಡು ಇದರ ಹೊರಟು ಬಿಟ್ಟ ಅಂತಂದರೆ ಯಮನ ಹಳ್ಳೆಯಲ್ಲಿ ಮೂಗಿನಲ್ಲಿ ಏದುಸಿರು ಬಂದುಬಿಡುತ್ತೆ. ವಜ್ರದಿಂದ ಇಂದ್ರ ಅವನನ್ನು ಹೊಡೆದಾಗ ಆ ವಜ್ರದ ಪೆಟ್ಟನ್ನು ತಡೆದು ಬಿಟ್ಟು ಐರಾವತದ ದಂತವನ್ನು ಕಿತ್ತು ಇಂದ್ರನನ್ನೇ ಹೊಡೆದು ಬಿಟ್ಟ. ಆ ಸಂದರ್ಭದಲ್ಲಿ ಬ್ರಹ್ಮ ಅವನಿಗೆ ಒಂದು ಶಾಪವನ್ನು ಕೊಟ್ಟುಬಿಟ್ಟ, ನೀನು ಯಾವಾಗಲೂ ಕೂಡ ನಿದ್ರೆಯಲ್ಲಿ ಬಿದ್ದಿರು ಅಂಥೇಳಿ. ಇಲ್ಲದೇ ಇದ್ದರೆ ಈ ಸಭೆಗಳೇತಕ್ಕೆ, ಸೇನೆ ಏತಕ್ಕೆ, ರಾಮ ಸೈನ್ಯವನ್ನು ನಾಶ ಮಾಡೋದಕ್ಕೆ, ಕಪಿ ಸೈನ್ಯವನ್ನು ನಾಶ ಮಾಡೋದಕ್ಕೆ ಇದ್ಯಾವುದೂ ಕೂಡ ಬೇಕಾಗಿರಲಿಲ್ಲ. ನಮ್ಮ ರಾಷ್ಟ್ರ ರಕ್ಷಣೆಗೆ ಅವನೊಬ್ಬನೇ ಸಾಕು. ಆದರೂ ಹೇಳ್ತಾ ಇದ್ದಾನೆ ಮಹಾಪಾರ್ಶ್ವ, ನಾವೆಲ್ಲರೂ ಕೂಡ ಎಚ್ಚರವಾಗಿರೋದಕ್ಕಿಂತ ಅವನ ನಿದ್ರೆಯ ಲೇಸು ಅಂತ. ಅವನು ನಿದ್ರೆಯಲ್ಲಿದ್ದರೂ ಕೂಡ ಅವನ ಪರಾಕ್ರಮವೇ ಹೆಚ್ಚು. ಅವನ ಪರಾಕ್ರಮವನ್ನು ನೆನೆಸಿಕೊಂಡೇ ಯಾವ ಶತ್ರುಗಳು ಕೂಡ ಸಮೀಪದಲ್ಲಿ ಬರೋದಿಲ್ಲ. ಹೇಳ್ತಾ ಇದ್ದಾನೆ, ಮದ್ದಿನ ಮನೆಯ ನಿದ್ದೆಯನ್ನು ಕಿಡಿಸೆ ಸಾಲದೇನು ಒಂದೇ ಕಿಡಿ. ಮದ್ದಿನ ಮನೆ, ಮದ್ದನ್ನು ತುಂಬಿರತಕ್ಕಂತಹ ಮನೆಯ ನಿದ್ದೆಯನ್ನು ಹಾಳು ಮಾಡೋದಕ್ಕೆ ಒಂದೇ ಒಂದು ಕಿಡಿ ಸಾಕು ಅಂತ. ಆ ರೀತಿಯಲ್ಲಿ ಇರತಕ್ಕಂಥವನು ಹೀಗೆ ಹೇಳುವಾಗ ನಾನು ಪರಾಕ್ರಮಿಗಳ ಪಟ್ಟಿಯನ್ನು ಮಾಡಿದರೆ ಇಲ್ಲಿ ಒಬ್ಬೊಬ್ಬರೂ ಕೂಡ ಭೀಮ ಪರಾಕ್ರಮಿಗಳು. ಅವರ ಹೆಸರನ್ನು ಏನು ಹೇಳೋಣ? ಈ

0: ಅಲಂಕೆಗೆ ಧರ್ಮ ವರ್ಮೋಪಮಂ
1: ಇಲ್ಲಿರ್ತಕ್ಕಂತಹ ಒಬ್ಬೊಬ್ಬರೂ ಕೂಡ ಮಹಾಪರಾಕ್ರಮಿಗಳು. ಭೀಮ ವಿಕ್ರಮರ್, ಸೂರ್ಯಶತ್ರು, ಶೋಣಿತಾಕ್ಷ, ಅಕಂಪನ, ವಜ್ರಹನು, ಮಕರಾಕ್ಷ, ರಾಹುರೋಷ, ಸುಪ್ತಘ್ನ, ರಶ್ಮಿಕೇತು ಅಂತ ಹೇಳಿ ಪಟ್ಟಿಯನ್ನು ಕೊಡ್ತಾ ಇದ್ದಾನೆ. ಇವರ ಹೆಸರನ್ನು ಏನು ಹೇಳೋಣ, ಒಬ್ಬೊಬ್ಬರೂ ಕೂಡ ಮಹಾಪರಾಕ್ರಮಿಗಳು, ಎಲ್ಲರನ್ನೂ ಕೂಡ ನಾಶ ಮಾಡತಕ್ಕಂತಹ ಸಾಮರ್ಥ್ಯವಿರತಕ್ಕಂಥವರು. ಈ ಕಡೆ ಎಲ್ಲರಿಗೆ ಮಿಗಿಲಿರ್ಪವನನ ಹೆಸರಂ ಪೇಳೆ, ಇಲ್ಲಿರ್ತಕ್ಕಂಥ ಒಬ್ಬನ ಹೆಸರನ್ನು ಹೇಳ್ತೇನೆ. ಅವನ ಹೆಸರನ್ನು ಹೇಳಿದರೆ ಮಹಾಪುಣ್ಯತಮವಾಗಿರತಕ್ಕಂಥದ್ದು. ಅವನ ಹೆಸರು ವಿಭೀಷಣ ಅಂಥೇಳಿ. ಅವನು ಪೌಲಸ್ತ್ಯನ ವೈಶ್ರವಣನ ಕೈಕಸಿಯ ಮೂರನೆಯ ಮಗನು ಅಂತ. ಅವನು ಕೈಕಸಿಗೆ ಮೂರನೇ ಮಗನಾಗಿರ್ತಕ್ಕಂಥ ವಿಭೀಷಣ. ನಮ್ಮ ಲಂಕೆಗೆ ಧರ್ಮ ವರ್ಮೋಪಮಂ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನು ಹೇಳ್ತಕ್ಕಂಥವನು ಅಂತೇಳಿ ವಿಭೀಷಣನ ಹೆಸರನ್ನು ಹೇಳ್ತಾ ಇದ್ದಾಗೆ ಸಭೆಯಲ್ಲಿ ಉಘೇ ಉಘೇ ಅಂಥೇಳಿ ಹೇಳ್ತಾ ಇದ್ದಾರೆ. ಅವರನ್ನು ಬೆರಳಿನಿಂದ ಸಂತೈಸಿಬಿಟ್ಟು ಹೇಳ್ತಾ ಇದ್ದಾನೆ, ಸಮಾಧಾನ ಅಂತ ಹೇಳಿಬಿಟ್ಟು ಬೆರಳನ್ನು ತೋರಿಸ್ತಾ ಮುಂದಕ್ಕೆ ಹೇಳ್ತಾ ಇದ್ದಾನೆ.

0: ಈ ಬೇರೆಯವರ ಪಟ್ಟಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಮಹಾಮಹಾಪರಾಕ್ರಮಿಗಳು, ಆದರೆ ಇವರೆಲ್ಲರಿಗಿಂತಲೂ ಕೂಡ ಪರಾಕ್ರಮಿಯಾಗಿರ್ತಕ್ಕಂಥವನು ನಮ್ಮ ದಾನವೇಶ್ವರ. ನಮ್ಮ ರಾವಣ ಎಲ್ಲರಿಗಿಂತಲೂ ಕೂಡ ಪರಾಕ್ರಮಿಯಾಗಿರ್ತಕ್ಕಂಥವನು. ನನಗಿಂತ, ಪ್ರಹಸ್ತನಿಗಿಂತ, ಇಲ್ಲಿರ್ತಕ್ಕಂತಹ ಎಲ್ಲ ಶೂರರಿಗಿಂತ ಅವನು ಪರಾಕ್ರಮಿಯಾದರೂ ಕೂಡ ಈ ವಿಶ್ವವಿಜಗೀಶು, ಜಗತ್ತನ್ನು ಗೆಲ್ಲೋದಕ್ಕೆ ಹೊರಟಿರತಕ್ಕಂತಹ, ಜಗತ್ತನ್ನು ಗೆದ್ದು ಆಳತಾ ಇರತಕ್ಕಂತಹ ರಾವಣ ರಿಪುಶಕ್ತಿಯನ್ನು ಗೌರವಿಸಬೇಕು, ಶತ್ರುಪಕ್ಷವನ್ನು ಹೊಗಳಬೇಕು, ಅದರಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಮೆಚ್ಚಿಕೊಳ್ಳಬೇಕು ಅನ್ನತಕ್ಕಂತಹ ಗೌರವದಿಂದ ವಿನಯವಾಣಿಯಿಂದ ಈ ರೀತಿ ಹೇಳಿದ್ದಾನೆ. ಆದರೆ ಅವನಲ್ಲಿ ಶಕ್ತಿಯಲ್ಲಿ ಕೊರತೆ ಇದೆ ಅಂತ ಹೇಳಿ ಯಾರೂ ಕೂಡ ಮಾಡಬೇಡಿ. ಆದರೆ ಎಲ್ಲರೂ ಕೂಡ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು.
1: ತಿಣ್ಣಮಾಲು.

0: ಇಷ್ಟು ಪರಾಕ್ರಮಿಗಳಿದ್ದರೂ ಕೂಡ, ಎಲ್ಲ ಲೋಕಗಳನ್ನು ಗೆಲ್ಲತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರೂ ಕೂಡ ತಿಣ್ಣಮಾಲೋಚಿಸಿಂ, ಎಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರತಕ್ಕಂತಹ ಒಂದು ಮಾತಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಡಗಿನ ಕಾಣ್ಮಭಾಗಮಂ ಬಣ್ಣಿಸಿದರಾಯಿತೆ, ಮೇಲೆ ಹಡಗು ಎಷ್ಟು ಚೆನ್ನಾಗಿದೆ, ಇದರ ಅಲಂಕಾರ, ಇದರಲ್ಲಿರ್ತಕ್ಕಂತಹ ರೂಪ ಎಲ್ಲವನ್ನು ಬಣ್ಣಿಸಿದರೂ ಕೂಡ ಒಳಗಿರ್ತಕ್ಕಂತಹ ರಂಧ್ರವನ್ನು ಕುರಿತು ಯೋಚನೆ ಮಾಡಲೇಬೇಕಾಗಿದೆ ಅಂತ. ಒಂದೇ ಒಂದು ರಂಧ್ರ ಇಡೀ ಹಡಗನ್ನೇ ಮುಳುಗಿಸಬಹುದು. ಹಾಗಾಗಿ ಯಾರು ಕ್ಷೇಮವನ್ನು, ನಮ್ಮ ಲಂಕೆಯ ಕ್ಷೇಮವನ್ನು ಕೋರ್ತೀವೋ, ನಾವೆಲ್ಲರೂ ಕೂಡ ಇದನ್ನು, ಈ ಚಿಂತನೆಯನ್ನು ಮುಚ್ಚಲಾಗದು, ಇದನ್ನು ಬದಿಗಿಟ್ಟು ನಾವು ಯೋಚನೆಯನ್ನು ಮಾಡಬಾರದು. ಅಂತರಂಗದ ಆ ಒಂದು ಕಣ್ಣನ್ನು ತೆರೆದು ನಮ್ಮ ರಂಧ್ರ, ನಮ್ಮ ಕೊರತೆ ಏನಿದೆ ಅಂತ ಹೇಳಿ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ. ಬಹುಶಃ ನಮ್ಮ ರಾಜನಿಗೆ ಆ ಅವನ ಅಂತರಂಗಕ್ಕೆ, ಅವನ ಒಳಗಣ್ಣಿಗೆ ಆ ಕುಹರ ಕಾಣಬೇಕಾಗಿರ್ತಕ್ಕಂಥ ರಂಧ್ರ ಕಾಣ್ತಾ ಇದೆ. ಇದರಿಂದ ಏನಾದರೂ, ಸೀತೆಯನ್ನು ನಾನು ಕದ್ದುಕೊಂಡು ಬಂದಿದ್ದೇನೆ, ಸೀತೆಯನ್ನು ಅಪಹಾರ ಮಾಡಿದ್ದೇನೆ, ರಾಮಾದಿಗಳು ಬಂದಿದ್ದಾರೆ, ಬಹುಶಃ ಸರ್ವ ವೈನಾಶಿಕಂ, ಇದು ಬರೀ ಅದಟು ಸಲ್ಲದಿಲ್ಲಿಗೆ, ನಮ್ಮ ಪರಾಕ್ರಮ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ ಎನ್ನತಕ್ಕಂತಹ ಮಾತು ಬಹುಶಃ ಮಾ ರಾಜನ ಮನಸ್ಸಿಗೆ ಬಂದಿದೆ ಅಂತ. ಧರ್ಮದೇವತಾ ಕೋಪಮಂ ಪ್ರತಿಭಟಿಸಿ ಗೆಲ್ಲರಾರುಂ, ಮಹಾಪಾರ್ಶ್ವ ಹೇಳ್ತಾ ಇದ್ದಾನೆ. ಅವನು ಧರ್ಮಾತ್ಮವನು ಹೇಳ್ತಾ ಇದ್ದಾನೆ, ಧರ್ಮದೇವತೆಯನ್ನು ಪ್ರತಿಭಟಿಸಿ ಅದರ ಕೋಪಕ್ಕೆ ಸಿಲುಕಿಬಿಟ್ಟು ಅಧರ್ಮವನ್ನು ಆಚರಣೆ ಮಾಡಿ ಯಾರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಏಕಾದರೆ ನೋಡಿ, ನಮ್ಮ ಸಾಮ್ರಾಜ್ಯ ಲಕ್ಷ್ಮಿ, ನಮ್ಮ ಲಂಕಾಧಿದೇವತೆ, ಇಡೀ ಲಂಕೆಯನ್ನು ರಕ್ಷಣೆ ಮಾಡ್ತಾ ಇದ್ದಂಥವಳು ಒಂದು ಕಪಿಗೆ ಸೋತುಬಿಟ್ಟು ಅವಳ ಕೈಯಲ್ಲಿರ್ತಕ್ಕಂತಹ ತ್ರಿಶೂಲ ಮಡಿಚಿ ಹೋಗಿದೆ. ಕೊಂಕಿರ್ತಕ್ಕಂತಹ ಅವಳ ಕೈಯಲ್ಲಿರ್ತಕ್ಕಂಥ ತ್ರಿಶೂಲವನ್ನು ನೋಡಿದರೆ ಈ ಭೀತಿಯ ಆಂತರ್ಯ ನಮಗೆ ತಿಳಿಯುತ್ತೆ ಅಂಥೇಳಿ ಅವನು ಹೇಳಿಬಿಟ್ಟು ಸುಮ್ಮನಾಗಿಬಿಟ್ಟ. ಇಡೀ ಸಭೆ ತನ್ನ ಹೆಗ್ಗಣ್ಣುಗಳನ್ನು, ಹಿರಿಯ ಕಣ್ಣು, ವಿಶಾಲವಾಗಿರ್ತಕ್ಕಂತಹ ಕಣ್ಣುಗಳನ್ನು ತೆರೆದು ನೋಡ್ತಾ ಇದೆ.
1: ತನ್ನ ಹೆಗ್ಗಣ್ಗಳಂ ಗಿರಿದು ತೆರೆದು ಇಂಗಿತವರಿತು ನಿಸ್ತಬ್ಧಮಾಗಿದ್ದ ರಾವಣ ಸಭಾ ಸಮುದ್ರವನು ಇಕ್ಕದೆವೆಯಿಂ ಸಮೀಕ್ಷಿ.

0: அவனொரத திக்த திருப்தியும் குளித்தனு ஆமகா பார்ஷ்வம் அமிர்தமம் மதிசி கொட்டாபலிம் விஸ்ரமிசலெந்து தடமம் சேர்ந்த தாட்டஸ்தியமந்தரமெனல்.
1: இடீ சபை ಗಂಭೀರವಾಗಿ ಅವನ ಮಾತುಗಳನ್ನು ಕೇಳ್ತಾ ಇದೆ. ತನ್ನ ವಿಸ್ತಾರವಾಗಿರ್ತಕ್ಕಂತಹ ಕಣ್ಣುಗಳನ್ನೇ ತೆಗೆದುಬಿಟ್ಟು ಅವನ ಇಂಗಿತವನ್ನು ಅರಿತು ಬಿಟ್ಟು ನಿಸ್ತಬ್ಧವಾಗಿರ್ದ ರಾವಣ ಸಭಾ ಸಮುದ್ರವನ್ ಅಂತ ಆ ಸಭೆಯ ಸಭಾ ಸಮುದ್ರವನ್ನು ಒಮ್ಮೆ ನೋಡ್ತಾ ಇದ್ದಾನೆ. ಆ ಮಹಾಪಾರ್ಶ್ವ ನೋಡಿ ಗಂಭೀರ ಮುಖಮುದ್ರೆಯಿಂದ ಕೂತ್ಕೊಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಅವನಿಗೆ ಪ್ರಿಯವಲ್ಲದಿರ್ದೊಡಂ ಸತ್ಯವನೊರೆದ ತಿಕ್ತ ತೃಪ್ತಿಯಂ. ಕವಿ ಸೊಗಸಾದ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತು ರಾವಣ ಸಭೆಗೆ, ರಾವಣಾದಿಗಳಿಗೆ, ಅಕಂಪನಾದಿಗಳಿಗೆ ಈ ಮಾತು ಇಷ್ಟವಿಲ್ಲ ಅಂಥೇಳಿ. ಧರ್ಮದ ವಿಷಯವನ್ನು ಹೇಳತಕ್ಕಂಥದ್ದು, ಸೀತೆಯನ್ನು ಕದ್ದುಕೊಂಡು ಬಂದಿರತಕ್ಕಂಥದ್ರ ಬಗ್ಗೆ ಹೇಳೋದು, ಈ ವಿಷಯವನ್ನು ಹೇಳೋದು ಇಡೀ ಸಭೆಗೆ ಇಷ್ಟವಿಲ್ಲ ಅಂಥೇಳಿ ಗೊತ್ತು. ಆದರೂ ಕೂಡ ನಾನು ಅಪ್ರಿಯವಾಗಿರ್ತಕ್ಕಂತಹ ಪಥ್ಯವಾಗಿರ್ತಕ್ಕಂತಹ ಮಾತನ್ನು ಹೇಳಿದ್ದೇನೆ, ಇದು ಇಷ್ಟವಾಗದೇ ಇದ್ರೂ ಕೂಡ ಹಿತವನ್ನು ಉಂಟು ಮಾಡತಕ್ಕಂತಹ ಮಾತನ್ನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ ಎನ್ನತಕ್ಕಂತಹ ಒಂದು ತಿಕ್ತ ತೃಪ್ತಿ, ಒಂದು ಯಾವುದೇ ರುಚಿ ಇಲ್ಲದೇ ಇರತಕ್ಕಂತಹ ತೃಪ್ತಿ ಅಂತ. ಅದರಲ್ಲಿ ಒಂದು ಗಡಸಾಗಿರ್ತಕ್ಕಂತಹ ಒಂದು ಮಾತನ್ನು ಹೇಳಿದರೂ ಕೂಡ ಅದರಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಇದ್ದಾನೆ. ಈ ರೀತಿ ಮಹಾಪಾರ್ಶ್ವ ಕೂತ್ಕೊಳ್ತಾ ಇದ್ದಾನೆ. ಹೇಗೆ ಅಂತಂದರೆ ಅಮೃತವನ್ನು ಮಥಿಸಿ

0: ಸುಮಾಲಿಯ ಮಗ ಪ್ರಹಸ್ತನ ತಮ್ಮನಾಗಿರ್ತಕ್ಕಂತಹ ಅಕಂಪನ ಹೇಳ್ತಾ ಇದ್ದಾನೆ. ಅವನಿಗೆ ಯಾವ ನಯ ನಾಜೋಕುಗಳು ಕೂಡ ಗೊತ್ತಿಲ್ಲದೇ ಇರತಕ್ಕಂಥವನು, ಒಳಗೊಂದು ಹೊರಗೊಂದು ಅನ್ನತಕ್ಕಂತಹ ಭಾವನೆ ಇಲ್ಲದೇ ಇರತಕ್ಕಂಥವನು. ಇದು ವ್ಯಂಗ್ಯ, ಇದು ಇಂಗಿತ, ಇದನ್ನು ತೋರಿಸಬಹುದು, ಇದನ್ನು ಬಚ್ಚಿಟ್ಕೊಳ್ಬೇಕು ಅನ್ನತಕ್ಕಂತಹ ಆ ಸೂಕ್ಷ್ಮತೆ ಅವನಲ್ಲಿಲ್ಲ. ಹೇಗೆ ಅಂತ ಕವಿ ಹೇಳ್ತಾ ಇದ್ದಾನೆ, ಸೂಕ್ಷ್ಮತೆಯ ತೈಲಕ್ಕೆ ಸೀಗೆಯಾತನಂತ. ಅವನಿಗೂ ಸೂಕ್ಷ್ಮತೆಗೂ ಎಣ್ಣೆ ಸೀಗೆಕಾಯಿ ಅಂತ ಒಂದಕ್ಕೊಂದು ಆಗೋದಿಲ್ಲ ಅಂತ, ಅಷ್ಟು ಒರಟಾಗಿರ್ತಕ್ಕಂತಹ ವ್ಯಕ್ತಿ ಅವನು. ರೂಕ್ಷ ನಿಷ್ಠುರಂ, ಆ ನಿಷ್ಠುರತೆಯಿಂದ ಕೂಡಿರ್ತಕ್ಕಂಥ ಅವನು ಯಾವಾಗ ಮಾತನಾಡಿದರೂ ಕೂಡ ಸಿಡಿದ ಹಾಗೆ, ಸಿಡಿಲಿನ ಹಾಗೆ ಮಾತನಾಡತಕ್ಕಂಥದ್ದು ಒಂದೇ ಗೊತ್ತಿರತಕ್ಕಂಥದ್ದು, ರೋಷವಲ್ಲದೇ ಇರತಕ್ಕಂತಹ ಬುದ್ಧಿ ಅವನಲ್ಲಿ, ಒಂದು ಲವಲೇಶವೂ ಕೂಡ ಇಲ್ಲ. ಅವನು ತನ್ನ ತೋಳುಗಳನ್ನು ಈ ಆ ಕಡೆ ಈ ಕಡೆ ಒಲೆಯಿತ, ಈ ರೀತಿ ಹಿಂಕಾರದಿಂದ ಮಾತನ್ನು ಆಡ್ತಾ ಇದ್ದಾನೆ. ಹಿಂದೆ ಹೇಳಿರ್ತಕ್ಕಂತಹ ಮಹಾಪಾರ್ಶ್ವನ ಮಾತಿಗೆ ಪ್ರತಿಮತವನ್ನು ಹೇಳ್ತಾ ಇದ್ದಾನೆ, ವಿರೋಧವಾಗಿ ಹೇಳ್ತಾ ಇದ್ದಾನೆ.
1: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ಅತ್ತಲ ದೈತ್ಯ ಸಭೆಯೋಳ್ ಎಂಬ ಭಾಗವನ್ನ ಕೇಳ್ತಾ ಇದ್ದೀರಾ. ವಾಚನ ಮಾಡಿದ್ದಾರೆ ಮತ್ತೂರು ಸರತ್ಕುಮಾರ್, ವ್ಯಾಖ್ಯಾನ ಹೆಚ್.ಆರ್. ವಾಸುದೇವ್.
2: ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನಂ ಕಾವ್ಯದ ಗಮಕ ವ್ಯಾಖ್ಯಾನ ಕೇಳುತ್ತಿದ್ದೀರಿ.
3: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್ 2 ಲಕ್ಷ ಏನಾಯ್ತಪ್ಪ?
5: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೇ
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಸಮಯ 11:35:45. ಈಗ ಸೇವಾ ಮಾಹಿತಿ. ಮಂಜಪ್ಪ ಎಂಬ 47 ವರ್ಷದ ವ್ಯಕ್ತಿ ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಚಹರೆ ಹೀಗಿದೆ. ಸುಮಾರು 157 ಸೆಂಟಿಮೀಟರ್ ಎತ್ತರ, ಕೋಲುಮುಖ, ದುಂಡುಮುಖ. ಮನೆಯಿಂದ ಹೋಗುವಾಗ ಹಳದಿ ಬಣ್ಣದ ಶರ್ಟ್, ನೀಲಿ ಬಣ್ಣದ ಪಂಚೆ ಧರಿಸಿದ್ದರು. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಮಂಜಪ್ಪ ಎಂಬ 47 ವರ್ಷ ವಯಸ್ಸಿನ ಈ ವ್ಯಕ್ತಿಯ ಸುಳಿವು ಕಂಡವರು ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿದ್ದಾರೆ. ಬಸವರಾಜು DK ಎಂಬ 45 ವರ್ಷದ ವ್ಯಕ್ತಿ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಚಹರೆ ಹೀಗಿದೆ. 152 ಸೆಂಟಿಮೀಟರ್ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಮನೆಯಿಂದ ಹೋಗುವಾಗ ಮಾಸಲು ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಬಸವರಾಜು DK ಎಂಬ 45 ವರ್ಷದ ವ್ಯಕ್ತಿಯ ಸುಳಿವು ಕಂಡವರು ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಲಾಗಿದೆ. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಸಾಕಷ್ಟು ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಕೋರಲಾಗಿದೆ. ಶಿವಮೊಗ್ಗ ನಗರ ಉಪವಿಭಾಗ 1 ಸರ್ವಜ್ಞ ವೃತ್ತ ಬಾಲರಾಜರಸ್ ರಸ್ತೆ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯವರೆಗೆ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಗ್ರಾಹಕರಿಂದ ಮೆಸ್ಕಾಂ ಕಂಪನಿಯ ವಿದ್ಯುತ್ ಸಂಬಂಧಿತ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತಿದ್ದು, ಶಿವಮೊಗ್ಗ ನಗರ ಉಪವಿಭಾಗ 1, ಘಟಕ 1, 2 ಮತ್ತು 3 ವ್ಯಾಪ್ತಿಯಲ್ಲಿನ ಗ್ರಾಹಕರು ಈ ಸಭೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮೆಸ್ಕಾಂನ ಪ್ರಕಟಣೆ ತಿಳಿಸಿದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು. ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯೋಮಿತಿಯೊಳಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಗಳು ಹೀಗಿವೆ: ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 31 ದಿನಗಳು, ಪ್ರಾರಂಭದ ದಿನಾಂಕ 6/7/2026, ಅಣಬೆ ಬೇಸಾಯ 12 ದಿನಗಳ ಅವಧಿ, 27/7/2026 ಆರಂಭ ಆಗುತ್ತೆ. ಇನ್ನು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿ 35 ದಿನಗಳು, ಇದು 29/7/2026 ಆರಂಭ ಆಗುತ್ತೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು, ಪಿನ್ ಕ್ರಮಾಂಕ 577216 ಇವರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9481955571, 9743429595 ಸಂಪರ್ಕಿಸಬಹುದಾಗಿದೆ. ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಸಮಯ 11:35 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಈಗ 2 ಭಾವಗೀತೆಗಳನ್ನು ಆಲಿಸೋಣ. ಅರ್ಪಿತಾ ಶೇಷಾದ್ರಿಯವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿಯವರ ರಚನೆ, ನೆಲದ ಸುತ್ತ ಜಲದ.

ಭಾವಗೀತೆಗಳನ್ನು ಆಲಿಸಿದ್ರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 2:40 ಕೇಳುವಿರಿ. ಸಮಯ 11:45:40. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕಡೂರು ತಾಲೂಕಿನ ಚಿಕ್ಕನಲ್ಲೂರಿನ ಶ್ರೀಮತಿ ಕಾಳಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಶ್ರೀಮತಿ ಕಾಳಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದಗಳನ್ನು ಕೇಳಿದಿರಿ.

ಆತ್ಮೀಯ ಕೇಳುಗರೇ, ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳು, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ AR ಸಂಜಯ ಅವರೊಂದಿಗೆ ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ನಂತರ ಪರಿಸರ ಗೀತೆಯನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ. ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, PM ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣ ಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವಿಥಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟೀಯ ಸರಾಸರಿ ಕೂಲಿ 327 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ವಿಜಿರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಕ್ಕೂ ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ ಮತ್ತು ಹಿಂದೆ 90-10 ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂತ ಮಾತು ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾಸ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿದವರು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ

0: ತಮ್ಮನ್ನ ತಾವು ಸಾಮಾಜಿಕ ಕಾರ್ಯಗಳಲ್ಲಿ ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
1: ನಮಸ್ಕಾರ.
0: ತಾವು ಮೂಲತಃ ಎಲ್ಲಿಯವರು?
1: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ ತಂದೆಯವರು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಡಿಫೆನ್ಸ್ ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗ್ಯದ, ಎಲ್ಲ ಮಹಾರಾಷ್ಟ್ರನಾಗ ನಮ್ಮ ಎಜುಕೇಶನ್.
0: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
1: ನನ್ನ ಮದುವೆ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ನಮ್ಮ ಮಾವನವರು ಡಾಕ್ಟರ್ ಇದ್ರು. ಅವ್ರು ರಾಘವೇಂದ್ರ ಸಾವಳಿಗೆ ಅವ್ರ ಜೋಡಿ ನಂದು 1982 ಮದುವೆ ಆದಾಗ ನಾ ಇಲ್ಲಿ ಬಂದೆ.
0: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತಾ ಅಥವಾ ಇಲ್ಲಿ ಬಂದ್ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
1: ನಂದು ನಾ ಪೇಪರ್ ಕೊಟ್ಟೆ ಆಮೇಲೆ ಮದುವೆನೇ ಆಗಿ ಹೋಗ್ಬಿಟ್ಟು ಅಂತ ನನ್ನ ಕರಿಯರ್ ಶುರು ಆಗಿದ್ದು ವಿಜರ್ನೆಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರು, ರಿಜಿಸ್ಟ್ರೇಷನ್ ನನ್ನ ಸನದ ಅದು ನಾ ಕರ್ನಾಟಕನಾಗೆ ತಗೊಂಡಿನಿ.
0: ಓಹೋಹೋ. ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
1: ವೃತ್ತಿ 1982 ಮದುವೆ ಆದ್ಮೇಲೆ 92 ನಾನು ಸನತ್ ತಗೊಂಡೇನಿ. 2001-2011 ನಾವು ವಿಜಾಪುರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಾಗ ಆಸ್ ಎ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿದ್ದೇನೆ.
0: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
1: 2001-2011 ಏಪ್ರಿಲ್ ವರೆಗೆ.
0: ಮತ್ತೆ ವೃತ್ತಿಯನ್ನ ತಾವು ವಿಆರ್ಎಸ್ ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
1: ವಿಆರ್ಎಸ್ ಅಂತ ಇದು ಜಾಬ್ ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 ಇದ್ರು ನೀವು ಹ್ಯಾವ್ ಟು ಅಗೇನ್ ಗಿವ್ ಅನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ ನಾಗ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
0: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
1: ಇಲ್ಲ, ಆಮೇಲೆ ನಾನು ಟೋಟಲಿ ಅಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
0: ಯಾವ ವರ್ಷದಿಂದ ತಾವು ಈ ಅಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ?
1: 2008 ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾಮೃತ ಸಾರ ಅಂತ ಜಗನ್ನಾಥ ದಾಸರದ್ದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆಯ್ತು, ಅವಾಗ ನಂದೆಲ್ಲ 23rd ಬುಕ್ ಪಬ್ಲಿಷ್ ಆಗಿದೆ.
0: ಅಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ 23rd ಪುಸ್ತಕ ಬಿಡುಗಡೆ ಆಯ್ತು. ಇನ್ನು ಏನಾದ್ರೂ ಬರಿಬೇಕು ಅನ್ನೋ ಹಂಬಲ ಇದೇನಾ ತಮ್ಗೆ?
1: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
0: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸಿಕೊಡ್ತೀರಾ?
1: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
0: ಕುಟುಂಬ ನಡೆಯೋದಿಲ್ಲ.
1: ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತಿ ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರ ಎಕಾನಮಿಕಲಿ ಬ್ಯಾಕ್ವರ್ಡ್ ಹೆಂಗಸರಿಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲ ಕಡೆ
0: ಹೆರಿ
1: ವರ್ಕ್ ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರೇ ಅವ್ರ ಗರ್ಭವತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಸಹ, ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ ಮಾಡ, ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
0: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳ ತಿಳಿಸಿಕೊಡ್ತೀರಾ? ಒಂದಿಷ್ಟು
1: 5 ತನ ಅವ್ರಿಗೆ ಬೇಕಾದ ನಿಮಗ 1 ಲೈಫ್ ಲಾಂಗ್ ಅಲ್ಲ, ಈ 1 ನಿಮಗೆ ಏನೇ 5 ತನ ನಿಮಗೆ ಏನೇ ನಿಮಗ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ. ಎಲ್ಲೇ ಯಾವ ಹಾಸ್ಪಿಟಲ್ ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತ ಕ್ಯಾಶ್ಲೆಸ್ ಅನ್ನೇ,
0: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು. ಅದು
1: ನಿಮ್ದು ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್
0: ಟ್ರೀಟ್ಮೆಂಟ್ ಸಿಗುತ್ತೆ ಅಂತೀರಿ.
1: ಪ್ರೈವೇಟ್ ಹಾಸ್ಪಿಟಲ್ ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರೆ, ಅಲ್ಲಿ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ.
0: ಈಗ ತಾವು ಸುಮಾರು ಜನರಿಗೆ ಮಾಡಿಸಿಕೊಟ್ಟಿದ್ದೀರಿ ಕಾರ್ಡ್ ಅನ್ನೋದನ್ನ?
1: ಸಾಕಷ್ಟು ಜನ ಮಾಡ್ತೀವಿ, ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ,
0: ಎಲ್ಲಿ ಮಾಡ್ತೀರಿ?
1: ಸಾಲಿ ಆ ವೇಳೆ ಸುಟಿ ಇರ್ತದಲ್ಲ ಸ್ಯಾಟರ್ಡೆ.

0: ಸಂಡೆ
1: ಸಾಲಿ
0: ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ವಿಜಾಪುರದಲ್ಲಿ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ ಕರೆಸಿ ಅವ್ರ ಕಡೆ ಫ್ರೀ ಟ್ರೀಟ್ಮೆಂಟ್ ಅವ್ರ ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಡಿಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋ ಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡ್ ಹೋಗ್ಯಾರ ಅಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದೆ ಅದು ತೋರಿಸಿದ್ರ ಮುಂದ ಅವ್ರ ಅವ್ರಿಗೆ ಫ್ರೀ ನೋಡ್
1: ಅವರಿಗೆಲ್ಲ ಉಚಿತವಾಗಿ
0: ನೋಡ್.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: 10 ಡೋಸ್ ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದಿಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವೋ ಅವು ಉಚಿತವಾಗೇನೆ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರೆ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
1: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು ಶಾಲೆಗಳಿಗೆ ಹೋಗಿರಿ?
0: ಸುಮಾರು ಎಲ್ಲ ಶಾಲೆಗೆ ನಾ ಒಮ್ಮೆ ಹೋಗೇ ಹೋಗಿನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡುದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅದ್ ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ, ಹುಡುಗರಿಗೆಲ್ಲ ಕಲಿಸ್ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರ ಪ್ರಸತ್ತಾಗ ದಿನ, ಮತ್ತೆ 15th August ಸ್ವಾತಂತ್ರ್ಯ ದಿನ, ಈ ವೇಳಕ್ಕೆ ಹೋಗಿ ಸಹಿತ 26 ಅಂದ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ ಕೂತು ಇಲ್ಲ.
1: ಆ
0: ಯಾ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ ಬನ್ನಿ.
1: ಅಂದ್ರೆ ತಾವು ಹೇಳುವ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
0: ಹೇಳ್ಬೇಕು, ಕಾನೂನಿನ ಬಗ್ಗೆ.
1: ಹೌದು. ಮತ್ತೆ ತಾವು ಹೇಳಿದ್ರಿ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
0: ಹಾ, ಅವ್ರಿಗೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವ್ರು ಅಂದ್ರೆ ಅವ್ರ ಬರ್ತ್ ಡೇಟು ಮತ್ತೆ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರು ಅಂದ್ರೆ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈಗ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅದ.
1: ಅಂದ್ರೆ ಕಡ್ಡಾಯವಾಗಿ ಎಲ್ಲರದು ಇರಲೇಬೇಕು. ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ಆಗಿರ್ಲೇಬೇಕು?
0: ಆಗೇ ಬೇಕಲ್ಲ. ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು, ಅದಕ್ಕೆ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
1: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿ. ಇಲ್ಲಿ ಈಗ ತಾವೇನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ, ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?
0: ನಾವು ಈಗಿನ ತನ 5 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದು 20-25 ಹೆಂಗಸರು ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷಿನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷಿನ್ಸ್. ಕೆಲವ್ರು ಬರೀ ಹೊಲ್ಗಿ ಮಾಡ್ತಾರ, ಕೆಲವ್ರು ಫಾಲ್ ಪಿಕೋ ಮಾಡ್ತಾರ, ಕೆಲವ್ರು ಎಂಬ್ರಾಯ್ಡರಿ ಮಾಡ್ತಾರ. ಅವ್ರು ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆತರ ಅವ್ರಿಗೆ ಸ್ವಿಂಗ್ ಮಷಿನ್ಸ್ ನಾವು 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವಿ ಈಗಿನವರು.
1: ಈಗ 50 ಮಷಿನ್ಗಳನ್ನ ನಾವು ಕೊಟ್ಟಿದ್ದೇನೆ ಅಂತ ಹೇಳಿ
0: 50 ಹೆಂಗಸರ್ ಇಂಡಿಪೆಂಡೆಂಟ್ ಆದ್ರಲ್ಲ.
1: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೀವಿಂಗ್ ಮಷಿನ್ಸ್ ಅನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಅದೇ ಅಂತ ನಿಮಗೆ ಹೇಗ್ ಗೊತ್ತಾಗ್ಬೇಕು?
0: ಮನಿ ಮನಿಗೆ ಹೋಗಿ ಅವ್ರದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತದ, ಅವ್ರು ತಮ್ದೆಲ್ಲ ಅಡ್ರೆಸ್ ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನಿಗೆ ಹೋಗಿ ಇವ್ರು ನೀಡಿ ಇದ್ದಾರೋ ಇಲ್ಲೋ ಫೇಕ್ ಇಲ್ಲಲ್ಲ.
1: ಹೌದೌದು,
0: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದ್ಸೆ ಅಪ್ಲೈ ಮಾಡಬಹುದಲ್ಲ.
1: ಹೌದು,
0: ಇವ್ರ ಕರೆನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿ.
1: ಅಂದ್ರೆ ಸಮಾಜ ದುರುಪಯೋಗ ಮಾಡ್ಕೋಬಾರ್ದು ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ,
0: ಆಮೇಲೆ ಫಾಲೋ ಅಪ್ ಮಾಡಿ ತಗೊಂಡ್ ಅವ್ರ ಹಂಗೆ ಕೂತಾರೋ ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗೇದೋ ಇಲ್ಲೋ.
1: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?

0: ತಕ್ಕೂ 50 ಜನ ಯಶಸ್ವಿ ಆಗಿದ್ದಾರೆ.
1: ಕೆಲವೊಬ್ರು ಆಗಿಲ್ಲ ಅಂದ್ರೆ ನಾ 50ರೊಳಗೆ 45 ಜನ ತಮ್ಮ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
0: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪಾ ಅಂತಂದ್ರೆ, ಒಂದು ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರೂ ಕೂಡ ಕೆಲವು ಅವಶ್ಯಕತೆ ಇದ್ದು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
1: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರು ಕುದುರೆನ ಕುಡಿಬೇಕಲ್ಲ.
0: ಹೌದು ಹೌದು.
1: ನಾವು ನೀವು ಇಷ್ಟು ಮಹಿಳಾ ಸಂಘಟನೆ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟ್ ಎಲ್ಲಾರು ಹೇಳ್ತಾರೆ, ಈಗ ಎಲ್ಲಾರು ಸುಧಾಮೂರ್ತಿ ಹಾಕ್ಲಿಕ್ ಬರುದಿಲ್ಲ. ನಾವು ಸಣ್ಣ ಪುಟ್ಟಾರೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಷ್ಟೆಲ್ಲಾರ್ಗೂ ಅವ್ರು ಹೇಳ್ತಾರೆ, ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ ನಾವೇ ಅಳವಡಿಸ್ಕೋಬೇಕದು. ಏನಾದ್ರೂ ಸಹಿತ ನಿಮಗದು ಕಲಿಕೆ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
0: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
1: ಓದಿದೆ ನಾ, ಅಭ್ಯಾಸ ಮಾಡಿದೆ ಅಂದ್ರೆ ನಾ ಪರೀಕ್ಷೆ ಕೊಡ್ಲಿಕ್ಕೆ ಬರ್ತದಲ್ಲ ಸರ್.
0: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದ್ ಏನಾದ್ರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದ್ರೂ ಹೇಳ್ತೀರಾ?
1: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್. ಹೆಂಗ್ ಈಗ ಮೊದ್ಲಿನ ಕಾಲಗತೆ ಉಳ್ದಿಲ್ಲ, ಎಲ್ಲ ಮೀಡಿಯಾ ಇಷ್ಟ ಅವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲಾದ್ರ ಮೇಲೆ ಜಗತ್ತು ಹೆಂಗ್ ಹೊಂಟದ ಹಂಗ್ ತಾವು ಮಾಡ್ಕೊಲಿ. ಕಾನೂನು ಏನದ, ಮಹಿಳೆಯರ್ಗ ಸಪೋರ್ಟಿವ್ ಕಾನೂನು ಎಷ್ಟು. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗ್ ಸ್ಪೆಷಲ್ ಒನ್ ಹೆಂಗ್ಸರ್ ಬೇರೆ ಲೈನ್ ಮಾಡ್ಕೋರಿ ಅಂತ ಅಲ್ಲಿ ಬರ್ದಿರ್ತ, ನೀವು ಕಣ್ಣು ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ ನಾಗ ಗಂಡ್ಸರ್ ಹಿಂಗ್ ನಿಂತು ತಾಸನ್ ಗಟ್ಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅದನ್ನೇ ತುಂಬ್ರಿ. ಮಹಿಳೆಯರ್ಗ್ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ ನಾಗ, ಆ ಜಾಗದ್ಮೇಲೆ ಗಂಡ್ಸರ್ ಕೂತಿರ್ತಾರ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬೋದಲ್ಲ. ಮಹಿಳೆಯರ ಸಲುವಾಗು ಸಾಕಷ್ಟು ಕಾನೂನು ಅವ, ಅದ್ರದ್ದು ನೀವು ಒಂದ್ ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ. ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡ್ಲೆ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನ ಅದ, ಅವ್ರಿಗೆ ಕನ್ಯಾ ಇದು ಕೊಡ್ತಾರ, ಅದೆಲ್ಲ ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗ್ಸರು ತಿಳ್ಕೋಬೇಕು ಮೊದ್ಲ. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗ್ ಬಂದು ಯಾರು ನನಗ್ ಮಾಡಿಲ್ಲ ಅಂದ್ರೆ ಆಗುದಿಲ್ಲ, ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ನಮ್ಮಿಂದಾನೇ ಫ್ಯಾಮಿಲಿ ನಿಂತದ ಹೆಂಗ್ಸರ್ ಯಾವಾಗ್ಲೂ, ಅದ್ ನಾವ್ ಬರಬಾರ್ದು. ಹೆಂಗ್ಸರ್ ಸಪೋರ್ಟ್ ಇರ್ಲಾರ್ದೆ ಫ್ಯಾಮಿಲಿ ಮುಂದ್ ಬರುದಿಲ್ಲ.
0: ಬರೋದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ. ಅವಾಗ
1: ಬಲ ಇರ್ತದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರ, ಇಲ್ಲಿ ಮನೆಯೊಳಗ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗ್ಸನೇ ಇರ್ಬೇಕಲ್ಲ ಸರ್.
0: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ, ಹೀಗಾಗಿ ಒಂದಿಷ್ಟು ನಿಭಾಯಿಸಬೇಕು ಅಂತಂದ್ರೆ. ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಐತಿ, ತಾಳ್ಮೆ ಸಂಯಮ ಅಂತಾರಲ್ಲ, ಇದು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ಒರಿತಾರೆ ಸಮಾಜದಲ್ಲಿ, ತಮ್ಮನ್ನ ತಾವು ಗುರುತಿಸ್ಕೊತಾರೆ.
1: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗ ಜಾಸ್ತಿ ಲಕ್ಷ್ಮಿ ಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲ್, ಈಗ ನಾವು ಎಂತೆಂತ ಮಂದಿ ಮಹಿಳೆಯರ ಏರೋನಾಟಿಕ್ಸ್ ಇದಾಗ ಸ್ಪೇಸ್ ವರ್ಲ್ಡ್ ನಾಗೂ ಹೋದವ್ರು ಇದ್ದಾರೆ, ಎಲ್ಲಾ ಫೀಲ್ಡ್ ಕ್ರಿಕೆಟ್ ನಾಗ ಇದ್ದಾರೆ, ಫುಟ್ಬಾಲ್ ನಾಗ ಇದ್ದಾರೆ,
0: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದ್ರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂತ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನ ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್?
1: 100% ಸರಿ.
0: ಹಿರಿಯರು ಹೇಳೋ ಮಾತಿದೆ ಮೇಡಮ್, ಏನಪ್ಪಾ ಅಂತಂದ್ರೆ ನಾವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನು ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
1: ಕಾನೂನು ಅರಿವು ತಾವೇನೆ ಮಾಡ್ಕೊಳಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗಳು ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ? ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದ. ಹಿಂಗ ಅಥವಾ ಎಲ್ಲರೇ ಒಂದು ಸಣ್ಣ ಸಂಸ್ಥೆ ಮಾಡಿ ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ ನ್ಯಾಗ. ಹಂಗ ಒಂದ್ ಗೌರ್ಮೆಂಟ್ ಏನಾರ ಸ್ಪಾನ್ಸರ್ ಮಾಡಿ ಮಹಿಳೆಯರಿಗೆ ಕಾನೂನದ ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತ. ಅಥವಾ ಈಗ ನೀವ್ ಹೇಳಿದ್ದಕ್ಕ ನಾನು ಈ ತರ ಒಂದು ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟನೆ ಹೆಂಗ್ಸರ್ಗೆ, ಹೆಂಗ್ಸರ್ ಪರವಾಗಿ ಇದ್ದಿದ್ದು ಇದು ನನಗೆ ನೀವು ಸೂಚನೆ ಕೊಟ್ಟಿತ್ತು, ನನಗ್ ಥ್ಯಾಂಕ್ಸ್ ಅಂದ್ರೂ ಅಡ್ಡಿ ಇಲ್ಲ. ಹೆಂಗ್ಸರ್ಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ. ಅಥವಾ ಕಾನೂನು ನಮಗ್ ಎಷ್ಟ ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗ್ಸ್ ಒಂದು ಫ್ಯಾಮಿಲಿ ಒಂದ್ ಬ್ಯಾಕ್ ಬೋನ್ ಇದ್ದಂಗ, ಅದನ್ನು ಮರೆತನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
0: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತಹ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿಯ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ವಿವರವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ನಮಸ್ಕಾರ.

0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಕಾಲಕ್ಕೆ ಪ್ರಸಾರವಾಯಿತು.
1: ಸಮಯ 12:30:40. ಇದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
6: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ಬರುವ ಜುಲೈ 11 2ನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು,

0: ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ
1: 18ನೇ
0: ತಾರೀಕು 3ನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.

ಆತ್ಮೀಯ ಕೇಳುಗರೆ, ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ರಾತ್ರಿ 7:20 ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನ ಓವೆಲ್ನಲ್ಲಿ ನಡೆಯಿರುವ ICC 2020 ಮಹಿಳಾ ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಕೊನೆಯವರೆಗೂ ಕೇಳಬಹುದು.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ, ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯನಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾಕ್ಟರ್ ಆಶಾ ರಾಯನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮ್ಗೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ?
2: ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ ಬಿಪಿ ಅನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರಿನಾಂಶ, ಉಪ್ಪಿನಾಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ.
1: ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು.
2: ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ

0: ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ, ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ.
1: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್?
0: ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ. ಸೊ 50% ದೋಷಗಳಿರೋದು ಅದೇ.

0: ಅಂದ್ರೆ 100 ಒಂದ್ 10 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್, ಅಂದ್ರೆ ಒಂದು 10 ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯವರಾಗಿರುತ್ತಾರೆ.
1: ಆಗ್ಲಿ ಹೇಳಿದ್ರೆ ನೀವು ಹುಟ್ಟಿನಿಂದಲೇ ಕೆಲವೊಂದು ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ್ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ?
0: ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಯಲ್ಲೇನೆ ಮಗುವಿಗೆ ಇರುವ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 ಅಲ್ಲಿ ಅನೋಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ, ಕೆಲವೊಂದು 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ.
1: ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರಬಹುದು ಅನ್ಸುತ್ತಲ್ಲ.
0: ಇಂಡಿಯಾದಲ್ಲಿ ಇವಾಗ ಒಂದೆರಡ್ ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ.
1: ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ?
0: ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂತದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ ಗಂಟೆಗೆ 2 ನಾರ್ಮಲ್ ಆಗಿ ಒಂದ್ ದಿವಸದಲ್ಲಿ 4-7 ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿ ಅಂತದ್ದು, ನಿಂತು ನಿಂತು ಮಾಡುವಂತದ್ದು, ಅದಕ್ ಬಿಟ್ರೆ ಕಣ್ ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತೂ ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ. ಮಗು ಚೆನ್ನಾಗಿ ಬೆಳಿತಿಲ್ಲ ಅಂತ ಕರ್ಕೊಂಡ್ ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ.
1: ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವುಗೂ ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್?
0: ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವು ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವು ಆಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ.
1: ಇನ್ನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ
0: ಸೋಂಕು? ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ. ಸೊ ಯಾಕೆ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ, ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ತಿರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಏನ್ ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ, ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮಾಲೀಸ್ ಏನಿರುತ್ತೆ ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ.
1: ಹೈಜಿನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಯಾವ ರೀತಿ ಹೈಜಿನ್ ಅನ್ನ ಕಾಪಾಡ್ಕೋಬೇಕಾಗತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ, ಈ ತರ ಸೋಂಕು ಆಗ್ಲಾರದಾಗಿ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು?
0: ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಇದು ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದ್ ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ ಗೇಮ್ ಆಡ್ಬೇಕಾದ್ರೆ ಯೂರಿನ್ ಬಂದ್ರೂ ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ, ಹಂಗ್ ಮಾಡ್ಬಾರ್ದು. ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ 1-4 ಅವರ್ಗ್ ಸರಿಯಾಗಿ ಯೂರಿನ್ ಬರ್ಲಿ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ. ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಇದಕ್ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ.
1: ನಾವು ಕೆಲವೊಂದ್ಸರ್ತಿ ನೋಡಿರ್ತೀವಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ, ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಇದಕ್ಕೆ ಏನ್ ಕಾರಣ ಮತ್ತೆ ಇದಕ್ಕೇನ್ ಪರಿಹಾರ ಮೇಡಮ್?
0: ಅದೇ, ಸಾಮಾನ್ಯವಾಗಿ ಯೂರಿನ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವ್ದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್.
1: ಈಗ ನೀರು ಸರಿಯಾಗಿ ಸೇವನೆ ಮಾಡ್ಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದ್ರೂ ಇದೆಯಾ?
0: ಹೌದು ಇದೆ. ನಮ್ದು ಕಿಡ್ನಿ ಸ್ಟೋನ್ಸ್ ದೊಡ್ಡವರಲ್ಲಾಗೋದು ಏನ್ ಕಾಸಸ್ ಇರುತ್ತೆ,

0: ಅದಕ್ಕೂ ಮತ್ತೆ ಮಕ್ಕಳಲ್ಲಾಗೋ ಕಾಸಸ್ ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ.
1: ಯಾವ ರೀತಿ ವ್ಯತ್ಯಾಸ ಇರುತ್ತೆ
0: ಅಂದ್ರೆ, ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರ್ ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್ ಮಾಡಲ್ಲ, ನಾವು ಜಾಸ್ತಿ ಇವಾಲ್ಯೂಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೇ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟರಿ ಕಾಸಸ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನ ಸೇವನೆ ಮಾಡಬೇಕು ಮೇಡಮ್?
0: ಅರೌಂಡ್ ಒಂದು ವರ್ಷದ ಮಗುವಿಗೆ ನೋಡಿದ್ರೆ ಒಂದ್ ಪೂರ್ತಿ 24 hours ಅಲ್ಲಿ 1 liter ಅಷ್ಟು ನೀರ್ ಬೇಕಾಗುತ್ತೆ. ಒಂದು ಒಂದ್ರಿಂದ 10 years ಮಕ್ಕಳಿಗೆ ಸುಮಾರು 1 to 1.5 liters ಅಷ್ಟು ನೀರ್ ಬೇಕಾಗುತ್ತೆ. ಆಮೇಲೆ 10 years ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 liters ಅಷ್ಟು ನೀರ್ ಬೇಕಾಗುತ್ತೆ. ಎಲ್ಲಾ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದ್ ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕುಡಿಬೇಕಾಗುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ, ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ?
0: ಓಕೆ, ನಾರ್ಮಲ್ ಕಿಡ್ನಿ, ಒಂದು ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಅವಾಗ ಯಾವ್ದೇ ಒಂದ್ ಮಗು ಸಪೋಸ್ ಏನೋ ಉಪ್ಪಿನ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಏನೋ ಒಂದ್ ಜಾಸ್ತಿ ಕುಡ್ದಿದ್ರು ಅದ್ ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅನ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ಯೂರಿನ್ ಮುಖಾಂತರ ಅದನ್ನೆಲ್ಲ ಆಚೆ ಹಾಕಕ್ ಟ್ರೈ ಮಾಡುತ್ತೆ, BP ಕಡಿಮೆ ಮಾಡುತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ ಯಾರಿಗೆ BP ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ ಹೇಳ್ತಾರೆ, ಹೌದಾ, ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ BP ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ಸರ್ತಿ ಡಿಹೈಡ್ರೇಷನ್ ನೀರ್ ಕಡಿಮೆ ಕೊಡಿದ್ರೆ BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಬಾಡಿಲಿ, ನೀರಿನ ಅಂಶ ಹಿಡಿದಿಟ್ಕೊಂಡು BP ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಎರಡು ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ BP ಮೈಂಟೈನ್ ಮಾಡೋದಕ್ಕೆ.
1: ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ. ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನಿಸ್ಗೆ. ಒಂದು ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಊಟಕ್ಕಿನ. ಉಪ್ಪಿನ ಅಂಶ ಜಾಸ್ತಿ ಇರಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದು ಕಿಡ್ನಿ ತನ್ನ ನಾರ್ಮಲ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದ್ ದಿನ ಬೇಗ ಸುಸ್ತಾಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ, ಕಿಡ್ನಿಗಳು ಹಾಗೇನೆ.
1: ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಲ್ಲಿ ಮಕ್ಕಳಿಂದಾನೆ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿಯ ಆಹಾರವನ್ನು ಅವರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ?
0: ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ ಅದು ಎಲ್ಲಕ್ಕಿಂತ ಬೆಸ್ಟ್ ಸರಿನಾ. ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ
1: ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದ್ರು ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರು ಇದೆಯಾ?
0: ಹಂಗ್ ಒಂದ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವ್ದು ಇಲ್ಲ, ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶುವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಇದೇನ್ ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಕೇಳ್ತೀವಿ ನಾವು.
1: ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ?
0: ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ, ಅದರಿಂದ ಜಾಸ್ತಿ ಅವು ಜಾಸ್ತಿ ಹೆವಿ ಇರಲ್ಲ.
1: ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ ಏನಾದ್ರೂ ಆಗುತ್ತಾ?
0: ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ. ಅವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ ಓಕೆ ಕಿಡ್ನಿಲ್ ಸಮಸ್ಯೆ ಇದೆ ಅಂತ ಹೇಳಿ. ನಾನು ಅವಾಗ್ಲೇ ಲಿಸ್ಟ್ ಮಾಡಿದ್ನಲ್ಲ ಕಿಡ್ನಿಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, BP ಗೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಕಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರಾದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ.

0: ಸೊ ಅದ್ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಉಪಯೋಗಕ್ಕೆ.
1: ಈಗ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ?
0: ಇದ್ರೊಳಗಡೆ ನಾವು ಲೆವೆಲ್ 1 ಟೆಸ್ಟ್, ಲೆವೆಲ್ 2 ಟೆಸ್ಟ್, ಲೆವೆಲ್ 3 ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋಂಕು ನಾವು ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ ಗಳು ಅಂದ್ರೆ ಒಂದು ಯೂರಿನ್ ಟೆಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇ ಸಿಗುತ್ತೆ. ಅದಕ್ಕೆ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟು ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ಕೆ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟಿದೆ, ಯಾಕಂದ್ರೆ ಕಿಡ್ನಿಸ್ ಇಂದ ಬ್ಲಡ್ ಉತ್ಪಾದನೆನೂ ಕಡಿಮೆ ಆಗುತ್ತೆ. ಸೊ ಸಿಬಿಸಿ ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿಗೆಲ್ಲ ಬೆಳವಣಿಗೆ ಸರಿಯಾಗಿ ಆಗಿದ್ಯಾ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ 1 ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSS ಸ್ಕ್ಯಾನ್, DTPS ಸ್ಕ್ಯಾನ್, MRI ಸ್ಕ್ಯಾನ್, MCU, ಅದ್ ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇದಾವೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ಅಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಯೂಶುವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಅದು ಯಾವ್ದೇ ಒಂದ್ ರೋಗ ಅಂತ ಇಲ್ಲ, ಯಾಕಂದ್ರೆ ಯಾವ್ದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ 1 ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ, ಮಗುದು ನಾರ್ಮಲ್ BP ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡಯಾಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ.
1: ಈ ಡಯಾಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿ ಹೆಲ್ತ್ ಇಂಪ್ರೂವ್ ಆಗುತ್ತಾ?
0: ಇಲ್ಲ, ಅದು ಒಂದ್ ಮಿಸ್ಕನ್ಸೆಪ್ಷನ್. ಡಯಾಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟು ಕಡಿಮೆ ಆಗಲ್ಲ, ಬರೀ ಕಿಡ್ನಿ ಫಂಕ್ಷನ್ ನಾವು ಡಯಾಲಿಸಿಸ್ ಮುಖಾಂತರ ಮಾಡ್ತೇವೆ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
1: ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರಬೇಕಾಗತ್ತ?
0: ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ, ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದ್ಸರ್ತಿ ಇನ್ಫೆಕ್ಷನ್ ಅಥವಾ ಯಾವ್ದೇ ಒಂದು ಡಿಸೀಸ್ ಕಿಡ್ನಿಯಲ್ಲಿ ಲಾಸ್ಟ್ ಒಂದ್ ವಾರದಿಂದ ಆಗಿರುತ್ತೆ ಅಥವಾ ಒಂದ್ 2-3 ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನೀಸ್ ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದ್ ಕಡಿಮೆ ಮಾಡಿರುತ್ತೆ. ಆ ಟೈಮ್ ಅಲ್ಲಿ ನಾವು ಡಯಾಲಿಸಿಸ್ ಒಂದ್ ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸರ್ತಿ ಕಿಡ್ನೀಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗೋವರೆಗೂ ಡಯಾಲಿಸಿಸ್ ಸಪೋರ್ಟ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡಯಾಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ.
1: ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ?
0: ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡಯಾಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡಯಾಲಿಸಿಸ್ ಇನಿಶಿಯೇಟ್ ಮಾಡಿದೀವಿ ಅಂದ್ರೆ ಅದು ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟ್. ಏನೇ ಯಾವ್ದೇ ಒಂದ್ ಮಗು 10 kgಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಯಸ್ಸಿಗಿನ್ನ ವೇಟ್ ನೋಡ್ತಾರೆ, ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ, ಸೊ ಮಗು ಹೊಟ್ಟೆಲ್ಲಿ ಅಷ್ಟ್ ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೇಟ್ ಪ್ರಕಾರ ಇರುತ್ತೆ, ಯೂಶುವಲಿ 1 ಇಯರ್ ಅನ್ಕೊಳ್ಳಿ, 1 ಇಯರ್ ನಂತರ ಮಾಡಬಹುದು. ಸಕ್ಸೆಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ, ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶುವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವ್ದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ ಯೂಶುವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ, ಗ್ರ್ಯಾಂಡ್ ಮದರ್, ಅಜ್ಜಿ ತಾತನು ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ, ಸೊ ಅದರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶುವಲಿ ಒಂದ್ 5 ವರ್ಷ, ಮ್ಯಾಕ್ಸಿಮಮ್ ಒಂದ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು, 10 ವರ್ಷ ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹೌದು,
1: ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ ಅಥವಾ ಸಮಸ್ಯೆ ಬಂದ್ರೆ ಎರಡು ಕಿಡ್ನಿ ಸಮಸ್ಯೆ ಬರುತ್ತಾ?
0: ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದ್ ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ.
1: ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು?
0: ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಆಗಿರುತ್ತೆ ಸ್ಕ್ಯಾನ್ಗಳಲ್ಲಿ ಅಥವಾ ಯಾವ್ದೋ ಬೇರೆ ರುಟೀನ್ ಸ್ಕ್ಯಾನ್ಗಳಲ್ಲಿ.

0: ಸೊ ಹಂಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಇನ್ನು ಒಂದು ಹೊಟ್ಟೆ ನೋವಾಯ್ತೋ ತಲೆ ನೋವಾಯ್ತೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವುದೇ ಒಂದು ಆಟ ಇದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದೇ ಕಿಡ್ನಿ ಇರೋದು, ಹೊಟ್ಟೆಗೇನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರಬಹುದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಳು ತರಾನೇ ಬೆಳೀತಾರೆ.
1: ಓಕೆ, ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ?
0: ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ, ಅವ್ರ ಸ್ವಂತ ತಾನಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20-25 ವರ್ಷ ಆದ್ಮೇಲೆ ಇಲ್ಲ ತಿನ್ಬೇಡ ಇತ್ತಿದ್ದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು, ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ.
1: ಕೆಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
1: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ತೆ
1: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಿನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿದೆಯಾ ಅಂತ ಹೇಳ್ತೀರಾ ಸರ್?
2: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಂ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
2: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ

0: ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದೂ ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದೂ ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂತ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು, ಅಥವಾ ಗ್ರಾಮವನ್ನು ಇರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂತಹದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟೇರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟೇರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%/2%ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿ ಆಗುತ್ತೆ, ರೈತನ ಪರವಾಗಿ ಪಾವತಿ ಆಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರು ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದ್ ಬೇಡ. ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ನಮ್ಮಲ್ಲಿ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ್ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕ್ ಅಲ್ಲಿ ಪಾವತಿಸಿರ್ತಾನೋ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಪಾವತಿಸಿರ್ತಾನೋ ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ ಅಂದ್ರೆ ಬೆಳೆ

0: ಬದಲಾಯಿಸ್ತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಆಕಾಶವಾಣಿ ಪ್ರವೃತ್ತಮ್ಮ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಹುದು.

0: ಮಾಡಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ ಎರಡು ಮೂರು ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ ಎರಡು ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರೀ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ್ರ ಜಾಲದ ವಿರುದ್ದ ದಮನ ನಡೆಸಿದ ನಾಲ್ವರು ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಎರಡು ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾ

0: ಕಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಎಫ್ಐಡಿ ಟ್ರ್ಯಾಕಿಂಗ್ನೊಂದಿಗೆ ಬಹುಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲು ಗಳಿಸಿ ಜಯದ ರುವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು, ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿಗರೆ, ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೇಕೆ ಶಿವಕುಮಾರ್. ಸ್ನೇಹಿತರೆ, ಈಗ ನೇರ ಫೋನಿನ ಕಾರ್ಯಕ್ರಮ ಮಾಡೋಣ. ದೂರವಾಣಿ ಸಂಖ್ಯೆನ ಒಂದು ಸಾರಿ ನೆನಪು ಮಾಡ್ತಾ ಇದ್ದೀನಿ, 08282200074. ಅಂದಹಾಗೆ ಇವತ್ತು ನೇರ ಫೋನಿನ ಕಾರ್ಯಕ್ರಮ ಯಾವ ವಿಷಯ ಕುರಿತು ಮಾತಾಡೋಣ? ಒಂದು ಕೆಲಸ ಮಾಡುವ, ನ ಅಕ್ಷರದಿಂದ ಯಾವ ಯಾವ ಹಾಡುಗಳಿದೆ ನೆನಪು ಮಾಡ್ಕೊಳ್ಳಿ, ಹಾಡಿ. ಆಗ್ಬೋದಾ? ನ ಅಕ್ಷರ. ದೂರವಾಣಿ ಸಂಖ್ಯೆ 08282200074. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ಕಾರ.
2: ಮಂಜುನಾಥ್, ಲಕ್ಷ್ಮಣ ಶೆಟ್ಟಿ ಇದೆ ನನ್ನ ಹತ್ರ.
1: ಮಂಜುನಾಥ್ ಅವ್ರೆ, ಹೇಳಿದ್ದು ಕೇಳಿಸ್ತಾ ನಿಮ್ಗೆ?
2: ಹಾ, ಕೇಳಿಸ್ತ. ನಾಯಿಂದ ಅಲ್ಲ.
1: ಹಾ
2: ಸರಿ ಸರ್, ಹಾಡ್ತೀನಿ. ನಮ್ಮೂರ ಮಂದಾರ ಹೂವೇ, ನನ್ನೊಲಮೆ ಮಂಗಳದ ಚೆಲುವೇ, ಬಳಿ ಬಂದು ಬಾಳನ್ನು ಬೆಳಗು, ಬರಿದಾದ ಮನದಲ್ಲಿ ಮಿನಗು. ನಮ್ಮೂರ ಮಂದಾರ ಹೂವೇ, ನನ್ನೊಲಮೆ ಮಂಗಳದ ಚೆಲುವೇ, ಬಳಿ ಬಂದು ಬಾಳನ್ನು ಬೆಳಗು, ಬರಿದಾದ ಮನದಲ್ಲಿ ಮಿನಗು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಸ್ನೇಹಿತರೆ? ಕರೆ ಮಾಡಿ ಹಾಡಿ. ನೀವು ಹಾಡೋ ಹಾಡು ನ ಅಕ್ಷರದಿಂದ ಇರಬೇಕು, ಮತ್ತೆ ಹೇಳಿದ ಹಾಡು ಪುನಃ ಹೇಳೋ ಹಂಗಿಲ್ಲ, ಮತ್ತೆ ನೀವು ಒಂದ್ಸರಿ ಕರೆ ಮಾಡಿದ್ಮೇಲೆ ಮತ್ತೆ ಕರೆ ಮಾಡೋ ಹಾಗಿಲ್ಲ. ಆಗ್ಬೋದಾ? ಹಲೋ
2: ಸರ್, ನಮಸ್ಕಾರ ಸರ್. ಒಂದು ಹಾಡಿದ್ದು ಮತ್ತೆ ಹಾಡಲ್ಲ, ಮತ್ತೊಂದು ಕರೆ ಮಾಡೋದೇ ಇಲ್ಲ ಸರ್.
1: ಓಕೆ ಓಕೆ,
2: ರಾಜಶೇಖರ್ ಬೇಟ
1: ಕೊಟ್ಟ ಭಾಷೆಗೆ ತಪ್ಪಲಾರೇನು.

0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ, ನಿಮಗಿಷ್ಟವಾದ ಹಾಡು ನ ಅಕ್ಷರದಿಂದ ಶುರುವಾಗಬೇಕು. ಹಲೋ ಹಲೋ
2: ಹಲೋ
1: ಹೇಳಿ. ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನಾ ಅಕ್ಷರದಿಂದ ಯಾವ್ದಾದ್ರು ಹಾಡು.
2: ನನ್ನ ಬಾಳ ಬಾನಿನಲ್ಲಿ ಬಾನ ತುಂಬಿದ ಬಂದ ಹೂವ ತೊಟ್ಟಿಲದಿಂದ ಲಾಲಿ ಹಾಡು ಎಂದ. ನನ್ನ ಬಾಳ ಬಾನಿನಲ್ಲಿ ಬಾನ ತುಂಬಿದ ಬಂದ. ಧನ್ಯವಾದಗಳು ಸರ್.
1: ಧನ್ಯವಾದಗಳಮ್ಮ, ಸಕ್ಸಾಗಿ ಹಾಡಿದ್ರಿ. ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ? ಹಲೋ ಹಲೋ ಹೇಳಿ.
3: ಹಲೋ, ಸಂತೆ ಕಡೂರಿಂದ ಸರ್, ನಾನು ರಾಜೇಶ್ವರಿ.
1: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ನೀವು ಕೇಳಿ ಶುಭ ಕೋರಿ ಆಡೋಣ ಬಾಕೋಗಿಲೇ.

0: ൂരമ്മോരയുവരാണി കല്യാണ വരഞ്ഞാറ് താങ്ക്
1: യു മേഡം ചെന്ത ഹാടിദ്രി
0: ഓക്കെ
1: ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಈ ನಾಕ್ಷರದಿಂದ ಹಲೋ ಹಲೋ
2: ಹಲೋ
1: ಹೇಳಿ ಯಾರು
2: ಹಲೋ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್
1: ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಸರ್ ನೀವು ಒಂದೇ ಸರಿ ನಾಲ್ಕೈದು ಪ್ರಶ್ನೆ ಕೇಳ್ಬಿಟ್ರಲ್ಲ ಕಕ್ಕಾ ಬಿಕ್ಕಿ ಆಗ್ಬಿಟ್ಟೆ ಯಾವ್ದಕ್ಕೆ ಉತ್ತರ ಕೊಡ್ಬೇಕು ಅಂತ
2: ನಾನ್ ಹೇಳ್ಬೇಕಾದ್ರನ್ನ ಫಸ್ಟ್ ಹೇಳ್ಬಿಡೋಣ ಆಮೇಲೆ ನಿಮ್ಮಿಂದ ಕೇಳಕ್ ಶುರು ಮಾಡೋಣ ಅಂತ
1: ಅದೇ ಅದೇ ಅದೇ ಗೊತ್ತಾಯ್ತು ಎಷ್ಟು ಪ್ರಶ್ನೆ ಕೇಳಿದ್ರಿ ಹಲೋ ಸರ್ ಹೇಗಿದ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸಾಕು ಇದೊಂದು ಉತ್ತರ ಈಗ ಹೇಳಿ ಸರ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ನಾಕ್ಷರದಿಂದ
2: ಖಂಡಿತವಾಗ್ಲೂ ಹೇಳ್ತಾರೆ ಸರ್ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೆ

0: ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ. ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಯಾವಾಗ್ಲೂ ಇಷ್ಟೊಂದು ಖುಷಿ ಖುಷಿಯಾಗಿರ್ತಿರಲ್ಲ, ಅದ್ರದ್ದು ಏನು ಗೊತ್ತು ಹೇಳ್ಬೋದಾ?
0: ಅದು ನನಗ್ ಮಾತ್ರ ಗೊತ್ತು ಸರ್, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ.
1: ಹೌದಾ? ಆಯ್ತು ಚಿಕ್ಕಪ್ಪ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ.
0: ಧನ್ಯವಾದಗಳು ಸರ್, ನಮಸ್ಕಾರ.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ, ಯಾಕೋ ಕರೆ ಕಟ್ ಆಯ್ತು. ಹಲೋ
2: ಹಲೋ
1: ಹೇಳಿ
2: ಸರ್. ಮಹೇಶ್ ಹೊಸೂರು ಶಿಕಾರಿಪುರ.
1: ಮಹೇಶ್ ಹೊಸೂರು ಶಿಕಾರಿಪುರ ಸರ್, ಯಾವ ಹಾಡು ಹೇಳ್ತೀರಿ
2: ಸರ್? ನಿಸ ನಿಹಕ್ಕೆ ಬಂದರೆ ಹೃದಯದ ಗತಿ ಏನು ಹೇಳು ನೀನು, ಹೇಳು ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀನು

0: ಏ ಹೇಳಿದ ಮೇಲೆ ಈ ಸಾಂಗ್ ಅಂತೀರಲ್ಲ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು ನೆನಪು ಮಾಡ್ಕೊಳ್ಳಿ. ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
1: ದೀನಾ ವಸಂತರಾವ್ ಬೆಂಗಳೂರಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಮಾರಿ ಮುನಿದರೆ ಮಾರಿ ಚಿತ್ರದ ಹಾಡು. ನಮ್ಮೂರ್ನಾಗ ನಾನೊಬ್ಬನೆ ಜಾಣ್ಣ, ನಮ್ಮೂರ್ನಾಗ ನಾನೊಬ್ಬನೆ ಜಾಣ್ಣ, ನನ್ನ ಹಾಡು ಅಂದ್ರೆ ಎಲ್ಲಾರ್ಗು ಪ್ರಾಣ, ನಾ ಹಾಡೋಕೆ ಬಾಯ್ ಬಿಟ್ರೆ, ನಾ ಹಾಡೋಕೆ ಬಾಯ್ ಬಿಟ್ರೆ ಸರ ಸರನೆ ಹೊರಡುತ್ತೆ ಸಪ್ತ ಸ್ವರದ ಬಣ್ಣ, ಇವೊಂದೆಲ್ಲ ಬುರುಡೆ ಪುರಾಣ, ಇವನ್ಗೆ ಹಾಡು ಅಂದ್ರೆ ಹಾರುತ್ತೆ ಪ್ರಾಣ, ಇವನ್ ಹಾಡೋಕೆ ಬಾಯ್ ಬಿಟ್ರೆ, ಹಾ ಹಾಡೋಕೆ ಬಾಯ್ ಬಿಟ್ರೆ ಹೆದರಿಕೊಂಡು ಓಡುತ್ತೆ ನಮ್ಮೂರ ಕೋಣ, ನಮ್ಮೂರ್ನಾಗ ನಾನೊಬ್ಬೆ ಜಾಣ್ಣ. ಧನ್ಯವಾದ ಸರ್.
0: ಧನ್ಯವಾದಗಳು ಮೇಡಮ್, ಬಹಳ ಖುಷಿ ಖುಷಿಯಾಗಿ ಹಾಡ್ತಾ ಇದ್ರೆ ಅದಕ್ಕೆ ಕೇಳ್ತಾ ಇದ್ದೆ.
1: ಒಂಥರ ಚೆನ್ನಾಗಿದೆಯಲ್ಲ ಹಾಡು ಅಂತ, ಹಂಗಾಗ್ಬಿಟ್ಟು ತಮಾಷೆ ಆಗಿದೆ.
0: ಹೌದು ಹೌದು, ಚಂದ ಹಾಡಿದ್ರಿ. ಧನ್ಯವಾದ ಕರೆ ಮಾಡೋದಕ್ಕೆ.
1: ಥ್ಯಾಂಕ್ ಯು ಸರ್.
0: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ, ಬೇಗ ಬೇಗ ಹಾಡಿ. ನಿಮಗೆ ಗೊತ್ತಿದೆ ದೂರವಾಣಿ ಸಂಖ್ಯೆ 0828220074. ಹಲೋ
2: ನಮಸ್ತೆ.
0: ನಮಸ್ಕಾರ. ಹೇಳಿ ರಾಧಾ ಅವ್ರೆ, ಯಾವ ಹಾಡು ನೆನಪಾಯ್ತು? ಹಲೋ, ಓ ಯಾಕೋ ಕರೆ ಕಟ್ ಆಯಿತು. ಕರೆ ಹಿಂಗೆ ಅಂದರೆ ಸಿಕ್ಕೋದೇನೆ ಕಷ್ಟ, ಅಂಥದ್ರಲ್ಲಿ ಕಟ್ಟಾಗ್ಬಿಟ್ರೆ ಇನ್ನೂ ಬೇಸರ ಆಗ್ಬಿಡುತ್ತಲ್ವಾ. ಹಲೋ
3: ಸರ್, ಗುಡ್ ಆಫ್ಟರ್ನೂನ್ ಸರ್.
0: ಓ ಗುಡ್ ಆಫ್ಟರ್ನೂನ್ ಸರ್.
3: ಏರ್ಪೋರ್ಟಿ ಜನಾಪುರ ಸರ್.
0: ಹಾಂ ಸರ್, ಗೊತ್ತಾಯ್ತು ಸರ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಸರ್?
3: ಸರ್ ರಾಜಾ, ನನ್ನ ರಾಜಾದು.
0: ಓಕೆ.
3: ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ, ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ, ಹಗಲಲ್ಲಿ ತಿರುಗಿ ಬಳಲಿದೆ ಇರುಳಲ್ಲಿ ಬಯಸಿ ಕೊರಗಿದೆ ನಿನ್ನ. ಧನ್ಯವಾದ ಸರ್.
0: ಏ ಧನ್ಯವಾದ ಸರ್, ಯಾಕೆ ಅರ್ಧಕ್ಕೆ ಕಟ್ ಮಾಡ್ಬಿಟ್ರಿ?
3: ಯಾರ ಕಸ್ಟಮರ್ ಬಂದ್ಬಿಟ್ಟು ಸರ್.
0: ಅರೆ ಅರೆ ಅರೆ, ಆಯ್ತು ಸರ್, ಧನ್ಯವಾದ.
3: ಓಕೆ
0: ಹೇಳಿಯಪ್ಪ, ಮತ್ತೆ ಯಾರಿಗೆ ಕರೆ ಸಿಕ್ತು, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹಲೋ
4: ಹಲೋ
0: ಹೇಳಿ.
4: ಕೇಶವ್ ಲೋರಿತ ಭದ್ರಾವತಿಯಿಂದ ಸರ್.
0: ಓಕೆ ಕೇಶವ್ ಅವರೇ, ಯಾವ ಹಾಡು ನೆನಪಾಯ್ತು?
4: ಲಾಲಿ ಹಾಡೋದಿಂದ ಚಿತ್ರ ಮೇಡಮ್ ಅವ್ರ ಹಾಡಿದ್ದು.
0: ಓಕೆ.
4: ನನ್ನ ಹೃದಯ

0: ನನ್ನ ಹೃದಯ ಟೂವಿ ಟೂವಿ ಅನ್ನು ಸಮಯ ಹೇಳು ಜನ್ಮಕ್ಕೂ ಹೇಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಹೃದಯ ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗೆಂದು ಈ ಜೀವಕ್ಕೆ ನೀನಾದ ಚಂದಮನು ನವಚೈತ ತಂದವನು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ, ಬೇಗ ಬೇಗ ಹಾಡಿ, ನೆನಪು ಮಾಡ್ಕೊಳ್ಳಿ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡೋದು?
2: ಶಿವಮೊಗ್ಗದಿಂದ ನಾಗರತ್ನ ಕಾಂಬ್ಳೆ.
1: ಹೇಳಿ ಕಾಂಬ್ಳೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಸತ್ಯ ಹರಿಶ್ಚಂದ್ರದಿಂದ ಸರ್.
1: ಓಕೆ.
2: ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯ ತೀರದಿಂದ ಚಂದ ಮಾಮ ಬೇಸಾರ ಕಳೆದಿಂದ ಚಂದ ಮಾಮ ಗಿಂಡಿ ತುಂಬಾ ಒಳ್ಳೆ ಗಂಧ ತುಂಬಿ ನಾನು ಅಸಣ್ಣ ಜಾತಿ ಹೂವ ಗಂದೆ ಕಟ್ಟಿ ನಾನು ಪೊನ್ನೀ ಮೇರಾ ತಿಂಡಿ ಕಾದುಕೊಂಡು ತುಂಬಿಯು ನೀ ಬಾರಯ್ಯ ಮುಡಿಕೊಂಡು ಬರ್ತೀನಿ ಬರ್ತೀನಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯ ತೀರದಿಂದ ಚಂದ ಮಾಮ ಬೇಸಾರ ಕಳೆದಿಂದ ಚಂದ ಮಾಮ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಸಕ್ಕತ್ತ ಹಾಡ್ಬಿಟ್ರಿ.
2: ಥ್ಯಾಂಕ್ ಯು ಸರ್.
1: ಈ ಫಿಲ್ಮ್ ನೋಡಿದ್ರ ತಾವು?
2: ಅಯ್ಯೋ ಸರ್, ಬೇಕಾದಷ್ಟು ರೀತಿ ಬರ್ತಾನೆ ಇರುತ್ತೆ.
1: ಓಕೆ ಓಕೆ. ಈ ನೀವು ಹಾಡಲ್ಲಿ ಒಂದು ಪದ ಇತ್ತು, ಗಿಂಡಿ ಗಿಂಡಿ ಅಂತ.
2: ಹಾ ಸರ್.
1: ಅಲ್ವಾ?
2: ಹಾ ಸರ್. ಗಿಂಡಿ ತುಂಬಾ ಗುಂಡಿ ಗಿಂಡಿ ತುಂಬಾ ಗಂಧ.
1: ಹೌದು, ಅದು ಹೇಳಿದ್ರಿ ಅಲ್ಲ. ಬಹುಶಃ ನಮ್ಮ ಇತ್ತೀಚಿನ ಮಕ್ಕಳಿಗೆ ಗಿಂಡಿ ಅಂದ್ರೆ ಏನಂತ ಗೊತ್ತಿರ್ಲಿಕ್ಕಿಲ್ಲ. ಹೌದಲ್ಲ?
2: ಗಿಂಡಿ ತುಂಬಾ ಒಳ್ಳೆ ಗಂಧ ತುಂಬಿ ನಾನು ಅಂತ ಬರುತ್ತೆ ಸರ್.
1: ಹೌದು ಹೌದು, ಗಿಂಡಿ ಅಂದ್ರೆ ಅದು ಒಂದು ಪರಿಕರ. ಈಗ ನಾವು ಲೋಟ ಅಂತ ಹೇಳ್ತೀವಿ, ಮತ್ತೆ ಚೆಂಬು ಅಂತ ಹೇಳ್ತೀವಲ್ಲ, ಆತರ ಗಿಂಡಿ ಅಂತ ಅದೊಂದು ಆ ಪದ. ಬಹುಶಃ ನಮ್ಮ ಈಗಿನ ಮಕ್ಕಳಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ.
3: ಹಲೋ
1: ಹೇಳಿ
3: ಸರ್. ನಾನು ಚಂದ್ರಶೇಖರ್ ಚಿಂಚೋಳಿಯಿಂದ.
1: ಚಂದ್ರಶೇಖರ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಹೇಳ್ತೀನಿ ಸರ್.

0: ಹಾಯಾಗಿ ಬಾಳುವರೆಲ್ಲ ಹಾಯಾಗಿ, ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ಬಾಳೋಣ, ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ಬಾಳೋಣ. ಹಿರಿಯರ ಬಲವೋ ಸರ್ ಮುಂದೆ ಬರಲ್ಲ ಸರ್. ಹಲೋ ಹಲೋ.
1: ತಪಸ್ಸಿನ ಫಲವೋ ಹಿರಿಯರ ವರವೋ ನಿಮ್ಮಿ ಪ್ರೀತಿ
0: ನಾಡಲಿ ಜನಿಸಿರುವೆ.
1: ಎಸ್ ಸರ್, ಧನ್ಯವಾದ ಕರೆ ಮಾಡಿ ಹೇಳಿದಕ್ಕೆ. ಓಕೆ, ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ, ಒಳ್ಳೊಳ್ಳೆ ಹಾಡನ್ನ ನೆನಪು ಮಾಡಿಕೊಡ್ತಾ ಇದ್ದೀರಿ. ಯಾಕೆ ಯಾಕೆ ಕರೆ ಮಾಡ್ತಿಲ್ಲ? ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ ಸರ್, ಯಾರು ಸರ್ ಮಾತಾಡೋದು?
2: ಶೇಷಚಲ ಹಾಡನ್ನ ಹೇಳಿ.
1: ಶೇಷಚಲ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ನಮ್ಮ ಸಂಸಾರ.
1: ಹಾಂ,
2: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬಲದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸರ್, ಸಕ್ಸಕ್ ಹಾಡಿದ್ರಿ. ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಕೇಳಿದ್ರೆ? ಸುಮಾರು 13 ಹಾಡುಗಳನ್ನು ಹಾಡಿದ್ರಿ. ಹಲೋ ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಯಾರು?
3: ಗೀತಾ ಮಲೋಗಪ್ಪ.
1: ಗೀತಾ ಅವರು, ಯಾವ ಹಾಡು ನೆನಪಾಯ್ತು ಮೇಡಮ್?
3: ಸರ್, ಕಥಾನಾಯಕ ಫಿಲ್ಮ್ ಇಂದ.
1: ಓಕೆ.

0: ¿Qué?
1: ನನ್ನ ದೇವಿಯನ್ನು ಯಮಡಿ ಉದೂಪ ತರಾಗ ದಿಲ್ಲಿ ಹೊರಹೊಮ್ಮ ಉದೂಪ ಸ್ವಭಾವಗಳೇ ಕುಣಿದಾಡುವುದು ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನಿನ್ನ ನೋಟ ನಿನ್ನ ಆತ ನನ್ನ ಸೆಳೆದು ಒಂಟಿ

0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ, ಬೇಗ ಬೇಗ ಹಾಡಿ, ನೆನಪು ಮಾಡ್ಕೊಳ್ಳಿ. ನೆನಪಾಯ್ತಾ? ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾನು ಲೀಲಾ, ವಿದ್ಯಾನಗರದಿಂದ.
0: ಲೀಲಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?

0: ಯಾರು ಇದಕ್ಕೆ ಹೊಣೆ ಇಲ್ಲ, ಇರಲಿ ನನಗೆ ನಿಂದನೆ ಎಲ್ಲ.
1: ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸೊಗಸಾಗಿ ಹಾಡಿದ್ರಿ. ಬುಕ್ ನೋಡ್ಕೊಂಡು ಹೇಳಿದ್ರ ಅಥವಾ ಮೆಮೊರಿ ಇತ್ತ?
0: ಇಲ್ಲ ಸರ್, ಇಲ್ಲ, ನನಗೆ ಇದು ಹಾಡು ಬರುತ್ತೆ ಪೂರನು.
1: ಹೌದಾ?
0: ಅವಕಾಶ ಆಗ್ಲಿ ಅಂತ.
1: ಓಕೆ ಓಕೆ, ಧನ್ಯವಾದ.
0: ಧನ್ಯವಾದ.
1: ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ ಹಾಡಿ ಬೇಗ ಬೇಗ.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಾನು ಪದ್ಮ.
0: ಎಲ್ಲಿಂದ ಮೇಡಮ್ ಪದ್ಮ?
1: ಸಾಯಿಬಾಬಾ ಸ್ಕೂಲಿಂದ ಸರ್.
0: ಓಕೆ ಓಕೆ. ಯಾವ ಹೊರ ನೆನ್ಪು ಮಾಡ್ಕೊಂಡ್ರಿ?
1: ನನ್ನವರು ಯಾರೋ ಇಲ್ಲ, ಯಾರಿಗೆ ಯಾರೋ ಇಲ್ಲ. ನನ್ನವರು ಯಾರೋ ಇಲ್ಲ, ಯಾರಿಗೆ ಯಾರೋ ಇಲ್ಲ. ಅಷ್ಟೇ ಸರ್.
0: ಯಾಕೆ ಹಾಡು ಹೇಳಿದ್ರಿ?
1: ನಾನು ಸಾಯಿದು ಸಾಯಿಬಾಬಾ ಸ್ಕೂಲಿಂದ ಮಾತಾಡ್ತಿರೋದು ಸರ್.
0: ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಈ ಹಾಡು ಹೇಳಿದ್ರಲ್ಲ ಯಾಕೆ ಅಂತ ಕೇಳಿದೆ ಅಷ್ಟೆ.
1: ಯಾಕೆ ನಂಗೆ ಮನ್ಸಿಗೆ ಬಹಳ ನೋವಾಗಿದೆ ಸರ್, ನನ್ಗೆ ಯಾರು ಇಲ್ಲ.
0: ಯಾಕ ಆತರ ಅಂದ್ಕೊಳ್ತೀರಿ?
1: ಏನ್ ಮಾಡೋ ಸರ್, ಹಂಗಿದೆ. ಯಾರು ನಮ್ಗೆ ಎದ್ದೋ ಕೆಳಪುತ್ರವೇ ಎತ್ತೋರಿಲ್ಲ ನನ್ಗೆ.
0: ಆತರ ಎಲ್ಲ ಯೋಚನೆ ಮಾಡ್ಬೇಡಿ, ಒಳ್ಳೇದಾಗತ್ತೆ.
1: ಸಂಕಟದಿಂದ ಜೀವನ ಮಾಡ್ತಾ ಇದ್ದೀನಿ ಸರ್ ನನ್ಗೆ.
0: ಹಾ ಹಾ ಹಾ. ಆಮೇಲೆ ನಿಮ್ಗೆ ಮಗ ಇದ್ದಾರೆ, ಸೊಸೆ ಇದ್ದಾರೆ.
1: ಅಯ್ಯೋ, ಯಾರು ಬಂದು ನೋಡಲ್ಲ ಸರ್.
0: ನೀವು ಹಿರಿಯರ ಸಹಾಯವಾಣಿ ಅಂತ ಶಿವಮೊಗ್ಗ SP ಆಫೀಸಲ್ಲಿ ಒಂದು ಪ್ರತ್ಯೇಕ ವಿಭಾಗ ಇದೆ, ಅಲ್ಲಿಗೆ ಏನಾದ್ರೂ
1: ಹತ್ರ ಹೋಗಿದ್ದೆ ಸರ್. ಅವ್ರು ಏನಂದ್ರೆ ಗೊತ್ತಾ, ನೀನ್ ನೋಡಿದ್ರೆ ಹಿಂಗಿದ್ಯಮ್ಮ, ಕಾಲೆಲ್ಲ ತೊಟ್ಟಾಗಿದೆ. ಆ ಹುಡುಗ ನೋಡಿದ್ರೆ ಹಂಗಿದಾನೆ. ಮತ್ತೆ ನೀವು ಸತ್ತೋದ್ರೆ ನಿಮ್ ಹೆಣ ಯಾರು ಮಗ ಆಮೇಲೆ ನನ್ಗೆ ಇಷ್ಟೊಂದು ಮಾಡಿದಿರಂತ ಯಾರು ಬರಲ್ಲ, ಅದಕ್ಕೆ ಬೇಡ ಅಂತ ಲಾಯರ್ ಹೇಳಿದ್ರು ಸರ್.
0: ನೀವು ಅವ್ರು ಹೇಳಿದ ಮಾತಿ ಕೇಳಬಾರ್ದು. ನಿಮಗೆ ಏನ್ ಬೇಕು ಅದು ಬೇಕಲ್ವಾ? ನಿಮಗೆ ನ್ಯಾಯ ಬೇಕು ಅಂದ್ರೆ SP ಆಫೀಸಲ್ಲಿ
1: ಮತ್ತೆ ನಿಮ್ಗೆ ಏನಾರ ಹುಷಾರಿಲ್ಲ, ನಿಮ್ ಚೆನ್ನಾಗಿದ್ರೆ ಇಬ್ಬರಲ್ಲಿ ಒಬ್ರು ಚೆನ್ನಾಗಿದ್ರೆ ಹೆಂಗಾರ ಮಾಡ್ತಿದ್ದೆ, ಇಬ್ರು ಚೆನ್ನಾಗಿಲ್ವಲ್ಲ ಸರ್ ಅಂತಾರೆ.
0: ಅದೆಲ್ಲ ಯೋಚನೆ ಮಾಡಿದ್ರೆ ಮಾಡಿದ್ರೆ ಆಗಲ್ಲ. ಅಟ್ಲೀಸ್ಟ್ ನಿಮಗೆ ಗೌರವಯುತವಾಗಿ ಜೀವನ ಮಾಡ್ಲಿಕ್ಕೆ ಜೀವನಾಂಶ ಬೇಕಲ್ಲ, ಅದಂತೂ ನಿಮಗೆ ನಿಗದಿತವಾಗಿ.
1: ಮಾತ್ರೆ ಅಂಗಡಿ ಆಸ್ಪತ್ರೆ ಹತ್ರ ಇದ್ದಾನೆ, ಅವನೇ ಮನೆ ಬಾಗ್ಲಿ ತಂದು ಕೊಟ್ಟಾನೆ ಸರ್ ಮಾತ್ರೆಗಳೆಲ್ಲ. ಈಗ ಅಂಗಡಿ ನಾಗರಾಜ್ ಅಂಗಡಿಲಿ ಇದಾರೆ, ಅವರೇ ಮನೆ ಇಲ್ಲಿಂದ ಫೋನ್ ಮಾಡಿ ಹೇಳ್ತೀನಿ, ಅವರೇ ಮನೆ ಸಾಮಾನು ಎಲ್ಲ ತಂದು ಕೊಡ್ತಾರೆ.
0: ಅದಕ್ಕೆ ಹೇಳಿದ್ದು, ಯಾರೋ ಒಬ್ರು ಆಗ್ತಾರೆ. ನೀವು ನನ್ನವರು ಯಾರು ಇಲ್ಲ ಅಂತ ಹೇಳಿ ಆತರ ಎಲ್ಲ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಇರೋ ಅಷ್ಟು ದಿವಸ ಖುಷಿಯಾಗಿರಿ, ಚೆನ್ನಾಗಿರಿ. ಆಗ್ಬೋದಾ? ಆಯ್ತಮ್ಮ, ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಬೇಸರ ಆಯ್ತು, ಖುಷಿ ಆಗ್ಲಿಲ್ಲ. ಎಂಥ ಪರಿಸ್ಥಿತಿ ಇದೆ ಅಲ್ಲ ಇವತ್ತು ಸಮಾಜದಲ್ಲಿ, ತಂದೆ ತಾಯಿಯನ್ನು ಕೂಡ ನೋಡ್ಕೊಳ್ತಾ ಇದ್ರೆ ಎಂಥ ಮಕ್ಕಳು.
1: ತಂದೆ ತಾಯಿ ಇಲ್ಲ ಸರ್, ಎಲ್ಲ ತೀರೋದ್ರು. ತಂದೆ ತಾಯಿ ಇಲ್ಲ, ಈಗ ನನ್ಗೆ ಹೊರಗಡೆ ಹೋದ್ರೆ ಕಾಲೆಲ್ಲ ಹಂಗೆ ಮಡ್ಚ್ಕೋತವೆ.
0: ಅಂದ್ರೆ ನಿಮ್ಮ ಮಕ್ಕಳು ನಿಮಗೆ ನೋಡ್ಕೋತಿಲ್ವಲ್ಲ, ಅದಕ್ಕೋಸ್ಕರ ಹೇಳ್ದೆ.
1: ಅದಕ್ಕೆ ತಲೆ ನನ್ಗೆ ಬೇಜಾರಾಗ್ಬಿಟ್ಟೈತೆ, ಏನೋ ಕಾಯದೊಂದೇ ಬಾಕಿ ಸರ್ ನನ್ಗೆ.
0: ಏನಂದ್ರಿ ಹೆಸರು ನಿಮ್ದು?
1: ಪದ್ಮ ಅಂತ.
0: ಪದ್ಮ ಅವರೇ, ಓಕೆ. ಬೇಸರ ಆಗ್ಬೇಡಿ ಅಮ್ಮ, ಧನ್ಯವಾದ.
1: ಏನ್ ಮಾಡೋದು, ಇದೊಂದು ಹುಡುಗ ಇದ್ದಾನೆ, ಇವನ್ಗೂ ಸ್ವಲ್ಪ ತಲೆ ಇದು. ಆಮೇಲೆ ಏನು ನಡೆಯಕ್ಕಾಗಲ್ಲ, ನಡೆದ್ರೆ ಅವನ್ಗೂ ಪಿಡಿಸ್ಬರ್ತದೆ, ನಾನು ಯಾರು ಕೇಳೋಣ ಸರ್.

0: ಬೇಸರಾಗ್ಬೇಡಿ, ಮುಂದಿನ ಕರೆಗೆ ಹೋಗೋಣ. ಕೇಳುಗರೆ, ನಿಮ್ಮಲ್ಲಿ ಕಳಕಳಿಯ ವಿನಂತಿ, ರೇಡಿಯೋ ಕೇಳುಗರು ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ರಾಧಾ ಅವರು. ಆಗ್ಲೇ ಕರೆ ಯಾಕೋ ಕಟ್ ಆಗ್ಬಿಡ್ತಲ್ಲ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ರಾಜ್ಕುಮಾರ್ ಅವ್ರದ್ದು. ನಾನು ನೀನು ಒಂದಾದ ಮೇಲೆ ಹೀಗೆ ಕೆಂದೂರವೇ, ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾನೋದುವೆ. ಧನ್ಯವಾದಗಳು.
0: ಯಾವ ಪಿಕ್ಚರ್ ಮೇಡಮ್ ಇದು?
1: ಸರ್ ಮತ್ತೋಗಿದೆ ಸರ್.
0: ಇದು ನಾನಿನ್ನ ಬಿಡಲಾರೆ ಅಂತ ಹೇಳಿ ಅನಂತನಾಗ್
1: ಅವ್ರದ್ದು.
0: ರಾಜ್ಕುಮಾರ್ ಅವ್ರದ್ದು ಬಿಟ್ರಿಯಲ್ಲ, ಗಡಿಬಿಡಿ ಆಗ್ಬಿಡುತ್ತೆ ಪಾಪ ಲೈನ್ ಸಿಕ್ಕಿದ ತಕ್ಷಣ. ಹಂಗಾಗಿ ಕೆಲವರಿಗೆ ಆ ಥರ ಆಗುತ್ತೆ. ಗಡಿಬಿಡಿ ಮಾಡ್ಕೋಬೇಡಿ, ನಾನು ಪದೇ ಪದೇ ಹೇಳ್ತಿರ್ತೀನಿ ಅಲ್ಲ.
1: ಓಕೆ,
0: ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ, ಅನಿತಾ ಡೆಲ್ಲಿ ಗಾಂಧಿನಗರ ಶಿವಮೊಗ್ಗದಿಂದ.
0: ಓಕೆ, ನಮಸ್ತೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ನಗಬೇಕಮ್ಮ ನಗಬೇಕು, ಎಲ್ಲರ ನಗಿಸುತ್ತಲಿರಬೇಕು, ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು. ನಗಬೇಕಮ್ಮ ನಗಬೇಕು, ಎಲ್ಲರ ನಗಿಸುತ್ತಲಿರಬೇಕು. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್, ಚಂದ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
3: ಸರ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
0: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಯಾರು ಮಾತಾಡೋದು?
3: ನಾವು ಜನಪುರ ಕೃಷ್ಣಪ್ಪ ಸರ್.
0: ಕೃಷ್ಣಪ್ಪ ಸರ್ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ನಾಕ್ಷರದಲ್ಲ ಸರ್.
0: ಹೌದು,
3: ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
0: ಅದು ಬರಲ್ಲ.
3: ಹೌದು ಸರ್.
0: ಹ್ಮ್ ಸರ್, ಅದು ಕಾಣದಂತೆ ಮಾಯವಾದನು, ಅಲ್ಲಿಂದ ಶುರುವಾಗುತ್ತೆ. ಮತ್ತೆ ನೀವು ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ.
3: ಸರಿ ಸರಿ ಸರ್, ಓಕೆ
0: ಹೇಳಿ ಬೇರೆ.
3: ಹ್ಮ್,
0: ಅಯ್ಯೋ ಕಟ್ ಮಾಡ್ಬಿಟ್ರು, ಬೇರೆ ಹಾಡು ಹೇಳ್ಬೋದಾಗಿತ್ತು. ಸಮಯ 1:46:30 ಆಯಿತು. ಇನ್ನ 14:13 ಇದೆ. ಕರೆ ಮಾಡಿ, ಬೇಗ ಬೇಗ ಹಾಡಿ. ನೀವು ಯಾರೂ ಹಾಡಲಿಲ್ಲ ಅಂದರೆ ನಾನೇ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ಆಗ್ಬೋದಾ? ಹಲೋ
4: ಹಲೋ
0: ಹೇಳಿ.
4: ಭದ್ರಾವತಿಯಿಂದ ಪುಷ್ಪ.
0: ಪುಷ್ಪ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಪಲ್ಲವಿ ಅನುಕೂಲದಿಂದ.
0: ಓಕೆ.
4: ನಗು ಎಂದಿದೆ.
0: ಹಾಂ ಹಾಂ.
4: ನಗು ಎಂದಿದೆ ಮಂಚಿನ

0: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಓಕೆ, ಮತ್ತೆ ಯಾವ ಹಾಡು ನೆನಪಾಯ್ತು? ತುಂಬ ಹಾಡುಗಳಿದೆ, ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದೀನಿ. ಹಲೋ ಹಲೋ ಹಲೋ ಹಲೋ
2: ಹಲೋ,
0: ಹೇಳಿ ಯಾರು?
2: ಸರ್ ನಾವು ವಿಜಯಪುರದಿಂದ ಅನಂತ ಟಿಕಾರ ಮಾತಾಡಬೇಕು ಸರ್.
0: ಓಕೆ, ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಇದೇ ಮೊದಲ ಬಾರಿಗೆ ಫೋನ್ ಹಚ್ಚಿದ್ ನೋಡ್ರಿ ಸರ್.
0: ಹೌದ್ರಿ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನಾ ಅಕ್ಷರದಲ್ಲಿ ಹಾಡು ಹೇಳಬೇಕು, ಇಷ್ಟೊತ್ತನಕ ಹೇಳಿರೋ ಹಾಡು ಹೇಳಬಾರ್ದು.
2: ಹಾ

0: ಅಂತ. ಗೋವಿಂದಾನಂದ ಸರ್ ಖುಷಿ ಬಹಳ ಹಾಡೇ ಬರುವ
1: ಹಾಡೇ ಬರವಲ್ದಾಗ್ಯದ್ರಿ.
0: ಮೊದಲನೇ ಕರೆಯದು.
1: ಕಾರ್ಯಕ್ರಮ ಇತ್ತು ಅಂತ ಹೆಂಗ್ ಗೊತ್ತಾತ್ರಿ?
0: ಹಚ್ಚಿಲ್ಲ ಸರ್ ನಮ್ ಮೊಬೈಲ್ನಾಗ. ಅದು ಫೋನ್ ನಂಬರ್ ನೋಟ್ ಮಾಡ್ಕೊಂಡು ಬಾ ಸರ್ ಹಚ್ಚಿದ್ರೆ ಫೋನ್ ಹಚ್ಚಿಲ್ರಿ, ಇದೇ ಫಸ್ಟ್ ಟೈಮ್ ಹಚ್ಚಿದ್ ನೋಡಿ.
1: ಓಕೆ ಓಕೆ, ನೆಕ್ಸ್ಟ್ ಸಿಕ್ಕಾಗ ಪ್ರಿಪೇರ್ ಆಗ್ಬಿಟ್ರಲ್ಲ.
0: ಓಕೆ ಮೇಡಮ್. ಓಕೆ ಸರ್.
1: ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಿ ಮೇಡಮ್ ಅನ್ನತ್ತಿರಲ್ಲ?
0: ಇಲ್ರಿ ಸರ್.
1: ಆಯ್ತು ಟಿಕಾರಿ ಅವರೇ, ಧನ್ಯವಾದ.
0: ನಮಸ್ಕಾರ ಸರ್.
1: ನಮಸ್ತೆ.
0: ಮತ್ತೆ ಫೋನ್ ಹಚ್ಚಿಲ್ಲ ಸರ್.
1: ಪಾಲ್ಗಡಲ ಕಡವಾಗ ನೀನುದಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡವಾಗ ನೀನುದಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ನಾನೇ ಪುಣ್ಯವತಿ. ಹಲೋ.
2: ಹಲೋ
1: ಹೇಳಿ.
2: ಮಮತಾ ಭದ್ರಾವತಿ ಸರ್.
1: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಆನಂದ್ ಫಿಲಂ ಸರ್.
1: ಓಕೆ.
2: ನೀಲ ಮೇಘ ಗಾಡಿದೀ ದೂರಾದ ಹಾಗೆ, ಚಂದ್ರಕಾಂತಿ ತಂಪು ಗಾಳಿ ಚೆಲ್ಲಾಡೋ ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಇಬ್ಬನಿಯಂತೆ, ಮನ ಉಯ್ಯಾಲೆಯಂತಾಗಿತು ಗಾಡಿದೆ. ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ.
1: ಥ್ಯಾಂಕ್ ಯು ಮೇಡಮ್, ಚಂದ ಹಾಡಿದ್ರಿ. ಕೇಳಿದ್ರೆ ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
3: ಸರ್. ನಮಸ್ತೆ ಸರ್.
1: ನಮಸ್ಕಾರ ಸರ್. ಯಾರ ಮಾತಾಡೋದು?
3: ಸತೀಶ್.
1: ಸತೀಶ್ ಸತೀಶ್ ಒಂದೇ ಹೆಸರಲ್ಲ ಸತೀಶ್ ಅವ್ರದ್ದು?
3: ಒಂದೇ ಸರ್.
1: ಒಂದೇ ಸರ್. ಓಕೆ ಓಕೆ. ಅವತ್ತು ಯಾವ್ದೋ ಒಂದು ಮೂರ್ನಾಲ್ಕು ಹೆಸರು ಹೇಳ್ಬಿಟ್ರಿ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತು.
3: ನಮ್ಮ ಫ್ರೆಂಡ್ ಬಂದಿ ತಲೆಸಿಂದ ಸರ್.
1: ಓಕೆ ಓಕೆ ಓಕೆ, ಆಯ್ತು. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
3: ಸರ್? ಇದು ನಾನಿನ ಮರೆ ಪಿಚ್ಚದ ಒಂದು ಹಾಕಿ ಸರ್.
1: ಯಾವುದು?
3: ನನ್ನ ಆಸೆಯ ಹೂವೆ. ನನ್ನ ಆಸೆಯ ಹೂವೆ ಸರ್.
1: ಹಾ ಹಾ ಹಾ, ಗುಡ್, ಹೇಳಿ.
3: ಹಾ ಸರ್. ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ, ಇನ್ನೇತಕ್ಕೆ ಅಳುವೆ ಏಕಾಂತದಿ ಭಯವೆ, ನಿನ್ನೊಲವಿಗೆ ಸೋತೆನು ಬಂದೆನು ನಾ. ನನ್ನ ಆಸೆಯ ಹೂವೇ

0: ಆಸೆ ನನ್ನ ಆಸೆಯ ಹೂವೆ ಬೆಳೆ ತಿಂಗಳ ಚೆಲುವೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್.
1: ಸೊಗಸಾಗಿ ಹಾಡಿದ್ರಿ. ಓಕೆ, ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್, ನಾನು ತರೀಕೆರೆ ನಿರ್ಮಲಾ ಮೇಡಮ್ ಮಾತಾಡ್ತೇನೆ.
1: ನಿರ್ಮಲಾ ಮೇಡಮ್, ಯಾವ ಹಾಡು ಹೇಳ್ತೀರಿ?
2: ನಗು ನಗು ನಲಿ ನಲಿ ಏನೇ ಆಗಲಿ.

0: ಆಯ್ತು ಮೇಡಮ್, ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಆದ್ರೂ ನಿಜವಾಗ್ಲೂ ನಮ್ಮ ಕೇಳುಗರ ಆಸಕ್ತಿನ ಮೆಚ್ಚಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಉದಾಹರಣೆಗೆ ಈಗ ಸಲ್ಮಾ ಟೀಚರ್ ಮತ್ತು ನಿರ್ಮಲ ಮೇಡಮ್ ಕಾಲ್ ಮಾಡಿದ್ರು, ಸ್ಕೂಲಲ್ಲಿ ಇರ್ತಾರೆ ಲಂಚ್ ಅವರು, ಅದರಲ್ಲೂ ಕೂಡ ನಮ್ಮ ಆಕಾಶವಾಣಿ ಕೇಳಬೇಕು ಅನ್ನೋ ಉತ್ಕಟ ಆಸೆ. ಹಾಗೆ ಕೇಳಿದ್ರು ಕೆಲವರು, ಸರ್ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂತಾರೆ, ಕೆಲವರು ಸರ್ ಕಾರಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಅಂತಾರೆ. ಆಗಲೂ ಕೂಡ ನೆನಪು ಮಾಡಿಕೊಂಡು ಮಾಡ್ತಿರಲ್ಲ ನೀವು, ನಿಜವಾಗ್ಲೂ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ಹಲೋ,
1: ಮುರಳೀಧರ್ ಶಿವಮೊಗ್ಗ.
0: ಮುರಳೀಧರ್ ಸರ್, ಯಾವ ಹಾಡು ಹೇಳ್ತೀರಿ?
1: ನನ್ನವಳು ನನ್ನವಳು ಮುಟ್ಟಿದಾಳೆ ನಲಗುವಳು

0: ಶಾಲೆ. ಧನ್ಯವಾದಗಳು ಸರ್.
1: ಸಖತ್ ಹಾಡಿದ್ರಿ ಸರ್.
0: ಅದನ್ನ ಮನೆಯವರು ಚಾಯ್ಸ್ ಮಾಡಿ ಹೇಳಿದ ಸರ್. ಈಗ
1: ಅವ್ರು ಹೇಳ್ಕೊಟ್ರ?
0: ಅವ್ರು ಹೇಳ್ಕೊಟ್ರು. ಯಾವ ಹಾಡು ಹೇಳಿ ಈ ಹಾಡು ಹೇಳ್ರಿ ಅಂತ.
1: ಓಕೆ ಓಕೆ. ಅದಕ್ಕೆ ನೀವು ಪ್ರೇರಣೆ, ತುಂಬಾ ಪ್ರೇರಣೆಯಿಂದ ಹಾಡ್ಬಿಟ್ರಿ.
0: ಹ್ಞೂ ಸರ್, ಅವ್ರಿಗೆ ಮುಂದ್ಗಡೆ ಕುತ್ಕೊಂಡು ಹೇಳೋದ್ರ ಒಳಗೋದ್ರಿ.
1: ನೋಡಿ, ಅವರಿಗೂ ಕೇಳಕ್ಕೆ ಇಷ್ಟ. ನೀವು ಅವರನ್ನು ಹೊಗಳೋದು ಅವರಿಗೂ ಇಷ್ಟ ಅನ್ಸುತ್ತೆ.
0: ಧನ್ಯವಾದಗಳು.
1: ಓಕೆ, ಧನ್ಯವಾದ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ನಮ್ಮೂರ ಮಂದಾರ ಹೂವೇ.

0: ಹಲೋ
1: ಹಲೋ
0: ಹೇಳಿ, ಯಾರು?
1: ನಮಸ್ಕಾರ ಸರ್, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಸರ್.
0: ಮಹಾಲಿಂಗಪ್ಪ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
1: ಸರ್? ಚಿತ್ರದ ಹೆಸರು ಗೊತ್ತಿಲ್ಲ, ಹಾಡು ಮಾತ್ರ ಚೆನ್ನಾಗಿದೆ. ಹಾಡು ಹಾಡ್ ಅಂತ ಕೇಳ್ತೇನೆ.
0: ಹಾಡ್ರಲ್ಲ ನೋಡೋಣ.

0: ಥ್ಯಾಂಕ್ ಯು. ನಿಜ ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು.
1: ಓಕೆ ಸರ್, ಥ್ಯಾಂಕ್
0: ಯು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಸಮಯ ಆಗ್ತಾ ಇದೆ, ಇನ್ನ 2-3 ನಿಮಿಷ ಇದೆ ಅಷ್ಟೇ. ಹಲೋ,
2: ಹಲೋ,
0: ಯಾರು? ಅಯ್ಯೋ, ಜಯಕ್ಕ ಯಾಕೋ ಇಷ್ಟಾದ್ರೆ ಕಾಲೇ ಮಾಡಿಲ್ಲ ಅನ್ಕೊಂತಿದ್ದೆ, ಲಾಸ್ಟಿಗೆ ಸಿಕ್ಬಿಡ್ತು. ಹಾ, ಈಗ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ನಗು ನಗುತ ನಲಿ ನಲಿ ಏನೇ ಆಗಲಿ, ಎಲ್ಲ ಜೀವನ ಅದರಿಂದ ನೀ ತಿಳಿ.
0: ಹಲೋ.

0: ಥ್ಯಾಂಕ್ ಯು ಜಯಕ್ಕ. ಏನ್ ಗೊತ್ತಾ, ಈಗ ಆಲ್ರೆಡಿ ಹಾಡನ್ನ ಹೇಳ್ಬಿಟ್ಟಿದ್ರು. ಹ್ಮ್ ಹೌದು, ಪಾಪ ನಿಮ್ಗೆ ಏನೋ ಲೈನ್ ಸಿಕ್ಕಿದೆ ಹೇಳಿ ಅಂತ ಸುಮ್ನೆ ಇದ್ದೆ. ಧನ್ಯವಾದ. ಬೇಡ ಬೇಡ, ಬೇರೆ ಹೇಳಿ. ಥ್ಯಾಂಕ್ ಯು. ಓಕೆ, ಕೇಳಿದ್ರೆ ಮತ್ಯಾವ ಹಾಡು ನೆನಪು ಮಾಡ್ಕೊಂಡ್ರಿ. ಇನ್ನು ಒಂದೆರಡು ನಿಮಿಷ ಇದೆ, ನೋಡೋಣ ಯಾರು ಹಾಡ್ತೀರಿ. ಹಲೋ ಹಲೋ
1: ಹಲೋ
0: ಹೇಳಿ
1: ಸರ್. ಸ್ನೇಹ ವಿದ್ಯಾಮಂದಿರ ಭದ್ರಾವತಿಯಿಂದ.
0: ಸ್ನೇಹ ವಿದ್ಯಾಮಂದಿರ ಭದ್ರಾವತಿ, ಲಾಸ್ಟ್ ಕರೆ ಸ್ನೇಹ.
1: ಸರ್, ಬಡವರ ಬಂದು ಚಿತ್ರದ್ದು.
0: ಹಾ,
1: ನಿನ್ನ ಕಂಗ

0: ಮರೆ ಗುಡೆ ಅಂತ ಸರ್.
1: ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು.
0: ಓಕೆ ಸರ್,
1: ಕರೆ ಮಾಡಿ ಹಾಡಿದ್ದಕ್ಕೆ ಧನ್ಯವಾದ.
0: ಓಕೆ ಸರ್, ಧನ್ಯವಾದ.
1: ಓಕೆ.

ಓಕೆ ಸ್ನೇಹಿತರೆ, ಬಹಳಷ್ಟು ಜನ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಹೇಳಿದ್ರಿ, ಸೊಗಸಾಗಿ ಹಾಡಿದ್ರಿ. ಕರೆ ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೆ 3 ಗಂಟೆಗೆ ಹೇಗಿದ್ರು ಕಾರ್ಯಕ್ರಮ ಇದೆ, ಅಲ್ಲಿ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳಿ. ಸೊ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹಪ್ರಸಾರ ಇಷ್ಟೊತ್ತು ಕಾರ್ಯಕ್ರಮವನ್ನು ನಿಮ್ಮೊಟ್ಟಿಗೆ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನ ಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ದವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ.

0: ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನ ಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು, ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ

ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ

ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು, ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಸ್ ಬಿ ಶಿವಲಿಂಗಪ್ಪ ಹಾಡಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳಿದರೆ, ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಶಿವಮೊಗ್ಗ FM 101.4 ಮೆಗಾಹರ್ಟ್ಸ್ಗಳ ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು. ಸಂಜೆ 5:30 103.5 ಮತ್ತು 101.4 FM ಮತ್ತು ಮೀಡಿ ಮೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳ ಅಂತರ್ಜಾಲದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಪುನಃ ತಾವು ಆಲಿಸಬಹುದು. ಆತ್ಮೀಯ ಕೇಳಿದರೆ, ಇದೀಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಒಂದು ವಿಷಯನ ನಿಮ್ಮ ಜೊತೆ ನಾನು ಹಂಚಿಕೊಳ್ಬೇಕು. ನಿನ್ನೆ ಪತ್ರಿಕಾ ದಿನ ಅಲ್ವಾ, ಕನ್ನಡ ಪತ್ರಿಕಾ ದಿನಾಚರಣೆ ಆಗಿದೆ. ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಕುರಿತು ಕರೆ ಮಾಡಿದವರು 2 ನಿಮಿಷ ಹೇಳಬೇಕು. ಆಗ್ಬೋದಾ? ಕರೆ ಮಾಡ್ತೀರಿ ಅಲ್ಲ? ನೆನಪಿಡಿ, ಕನ್ನಡ ಪತ್ರಿಕಾ ದಿನಾಚರಣೆ ನಿನ್ನೆ ಆಗಿದೆ. ಈ ಸಂಬಂಧ ನಿಮ್ಮ ಅಭಿಪ್ರಾಯ ಕರೆ ಮಾಡಿ, ನಿಮ್ಮ ಇಷ್ಟದ ಹಾಡು ಕೇಳಿ. ಅದಕ್ಕೂ ಮುಂಚೆ ಪತ್ರಿಕಾ ದಿನಾಚರಣೆ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ. ಹಲೋ,
1: ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್.
0: ನಮಸ್ತೆ ಮೇಡಮ್. ನಮಸ್ತೆ ಸರ್.
1: ಚಿತ್ರದುರ್ಗದಿಂದ ಸರ್ ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ ಅವರೇ, ಪತ್ರಿಕಾ ದಿನಾಚರಣೆ ಆಯ್ತು ನಿನ್ನೆ ಕನ್ನಡ?
1: ಹೌದು ಸರ್, ವೈದ್ಯರ ದಿನಾನೂ ಇತ್ತು ಪತ್ರಿಕಾ.
0: ಹಾ, ಪತ್ರಿಕಾ ದಿನಾಚರಣೆ ಬಗ್ಗೆ ಹೇಳಿ.
1: ಹಲೋ ಸರ್,
0: ಪತ್ರಿಕಾ ದಿನಾಚರಣೆ ಬಗ್ಗೆ ಹೇಳಿ.
1: ಹೌದು ಸರ್, ಪತ್ರಿಕೆಗಳು ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ಸರ್, ಅದ್ರಲ್ಲಿ ನ್ಯೂಸ್ ಎಲ್ಲ ಓದ್ತಾ ಇದ್ರೆ ನಾವು. ಹಾಗಾಗಿ ಪತ್ರಿಕೆಗಳು ಕೊಂಡ್ಕೋಬೇಕು, ಓದ್ಬೇಕು ಅಂತ ನಮ್ ಅಭಿಪ್ರಾಯ ಸರ್. ನಾವು ಸಣ್ಣರಿದ್ದಾಗೆಲ್ಲ ನಾವು ಪತ್ರಿಕೆ ಹಾಗೆ ಮ್ಯಾಗಝೀನ್ಸ್ ಬಹಳ ಓದ್ತಾ ಇದ್ವಿ ಸರ್. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ.
0: ಯಾಕೆ?
1: ಯಾಕೆ ಅಂದ್ರೆ ಮೊಬೈಲ್ ಇದೆ ಅಲ್ಲ ಸರ್, ಮೊಬೈಲಲ್ಲಿ ನ್ಯೂಸ್ ಬರುತ್ತಲ್ಲ ಎಲ್ಲ, ಅದ್ರಲ್ಲೇ ಟಿವಿ ಇದೆ. ಹಾಗೆಲ್ಲ ಟಿವಿ ಇರ್ಲಿಲ್ಲ, ಹಾಗೆ ನಾವು ಪತ್ರಿಕೆಯಲ್ಲೇ ಓದಿ ಸುದ್ದಿಯನ್ನ ಕೇಳ್ಬೇಕಾಗಿತ್ತು. ಹಾಗೆ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ ನ್ಯೂಸ್ ಎಲ್ಲ. ಆಗ
0: ಯಾವ ಹಾಡ್ ಬೇಕು ತಮ್ಗೆ
1: ಸರ್? ನನಗೆ ಇವತ್ತು ಮನೆ ದೇವರು ಫಿಲಮ್ ಅಲ್ಲಿ ಅಪರಂಜಿ ಚಿನ್ನವೋ ಇದೆ.
0: ಮನೆ ದೇವರು ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ ಸರ್.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಮೌನಿಕಾ ಹಾಸನದಿಂದ.
0: ಮೌನಿಕಾ ಅವರೇ ಹೇಳಿ, ನಿನ್ನೆ ಕನ್ನಡ ದಿನ ಪತ್ರಿಕಾ ಆಗಿ ಪತ್ರಿಕಾ ದಿನ ಆಯ್ತು.
1: ಪತ್ರಿಕೆ ಅಥವಾ ಪುಸ್ತಕ ಓದುವ ಸಂಖ್ಯೆನೆ ಕಡಿಮೆ ಆಗೋಗಿದೆಯಲ್ಲ ಸರ್ ಈಗ, ಅದರಲ್ಲೂ ಆಂಡ್ರಾಯ್ಡ್ ಫೋನ್ಗಳು ಬಂದ್ಮೇಲಂತೂ ಎಲ್ಲ ಫೋನಲ್ಲೇ ಸಿಗುತ್ತೆ ಮಾಹಿತಿಗಳು ಅಂತ ನ್ಯೂಸ್ ಪೇಪರ್ ತರಿಸೋದೇ ಬಿಟ್ಟಿದ್ದಾರೆ ಕೆಲವರು.
0: ಹೌದು ಹೌದು.
1: ಹಾಗಾಗಿ ಪುಸ್ತಕ ನೋಡಿ, ಅದು ಕೈಯಲ್ಲಿ ಪುಸ್ತಕ ಹಿಡಿದು ಓದುವ ಕಳೆನೆ ಬೇರೆ. ಮೊಬೈಲ್ ಅಲ್ಲಿ ನಾವು ಹೆಚ್ಚು ಹೊತ್ತು ಏನು ಓದಕ್ಕಾಗಲ್ಲ, 10 ನಿಮಿಷಕ್ಕಿಂತ ಜಾಸ್ತಿ ಓದಕ್ಕೆ ಇಷ್ಟ ಆಗೋದಿಲ್ಲ. ಮೊಬೈಲ್ ಅಲ್ಲೂ ಸಿಗುತ್ತೆ ಈ ಬುಕ್ ಅಂತ, ಅದೆಲ್ಲ ಬರುತ್ತೆ ವೆಬ್ ಪೇಜ್ ಗಳಲ್ಲಿ. ಆದ್ರೆ ಪುಸ್ತಕ ಓದುವ ಶೈಲಿಯೇ ಚೆಂದ. ಮೊದ್ಲೆಲ್ಲ ನಾವು ಲೈಬ್ರರಿಗೆ ಹೋಗಿ ಗಂಟೆಗಟ್ಟಲೆ ಪುಸ್ತಕಗಳನ್ನ ಹುಡುಕಿ ತಂದು ಅಥವಾ ಅಲ್ಲೇ ಕೂತ್ಕೊಂಡು ಪುಸ್ತಕಗಳನ್ನ ಓದಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಗೊತ್ತಾ? ಒಂದ್ ಪುಸ್ತಕ ಎಲ್ಲಾರ ಮನೆಯಲ್ಲೂ ಓಡಾಡ್ತಾ ಇತ್ತು. ಎಲ್ಲ ಒಂದು ವಾರಕ್ಕೆ ಅದನ್ನ ಬದಲಾಯಿಸಬೇಕಾಗಿತ್ತು, ಅಷ್ಟೊಳಗೆ ಎಲ್ಲರೂ ಓದ್ಕೊಂಡ್ಬಂದು ಕೊಡೋದು ಆತರ. ಅದ್ ಎಷ್ಟು ಚೆನ್ನಾಗಿತ್ತಂದ್ರೆ ನಿಜವಲ್ಲ, ಅದೆಲ್ಲ ಮಿಸ್ ಮಾಡ್ಕೊಂತ ಇದೀವಿ. ಪುಸ್ತಕಗಳ ಓದ್ಬೇಕು, ಏನೇ ಫೋನ್ ಬರ್ಲಿ ಅಥವಾ ಟಿವಿ ಮತ್ತೊಂದು ಬರ್ಲಿ, ನಮ್ಗೆ ಒಂದು ಏನು ಪುಸ್ತಕ ಓದೋದ್ರಿಂದ ಮಸ್ತಕ ಬೆಳೆಯುತ್ತೆ ಅಷ್ಟೇ ಅಲ್ಲ, ಟೈಮ್ ಪಾಸ್ ಇರೋದು ಜೊತೆಗೆ ಒಳ್ಳೆ ಹವ್ಯಾಸ. ಈಗಿನ ಮಕ್ಳಿಗೆ ಪುಸ್ತಕ ಓದೋದಂದ್ರೆ ಬೋರ್ ಆಗ್ಬಿಟ್ಟಿದೆ. ಯಾವಾಗ್ಲೂ ಕೈಲಿ ಫೋನ್, 24 ಗಂಟೆ ಫೋನ್ ಇಟ್ಕೊಂಡು ಓಡಾಡ್ತವೆ. ಮನೇಲಿ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝಿನ್ ಇದ್ರು ಕೂಡ ಅವ್ರಿಗೆ ಓದ್ಬೇಕು ಅಂತ ಅನ್ಸೋದೇ ಇಲ್ಲ. ನಮ್ಗೆಲ್ಲ ಹೆಂಗಿತ್ತಂದ್ರೆ ಅಂಗಡಿಯಿಂದ ಏನಾದ್ರೂ ಪ್ರಾವಿಷನ್ ತರಕ್ಕೆ ಕಲ್ಸೋರು, ಆದ್ರೆ ಆಗೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪ್ಲಾಸ್ಟಿಕ್ ಅವರ್ ಅಷ್ಟು ಇರ್ಲಿಲ್ಲ. ಹಲೋ,
0: ಕೇಳ್ತದೆ?
1: ಹಾಗೆಲ್ಲ ಪ್ಲಾಸ್ಟಿಕ್ ಇದಿರ್ಲ ಕವರ್ಗಳು, ನ್ಯೂಸ್ ಪೇಪರ್ ಅಲ್ಲೇ ಕೆಲವೊಂದು ಐಟಮ್ ಗಳನ್ನ ಕಟ್ಟಿ ಕೊಡ್ತಾ ಇದ್ರು. ಅದನ್ನ ಬಿಡ್ತಿರ್ಲ, ನಾನು ಅದನ್ನು ಓದ್ತಾ ಇದ್ದೆ. ಮನೆ ತಂದ ಮೇಲೆ ಅದ್ರಲ್ಲಿ ಏನೋ ಒಂದ್ ವಿಷಯ ಇರುತ್ತೆ ಅಂತ ಅಷ್ಟು ತಿಳಿತಾ ಇತ್ತು, ಅಷ್ಟು ಕುತೂಹಲ. ಜೊತೆಗೆ ಪದಬಂಧಗಳು ಅಷ್ಟು ತುಂಬಾ ಇಷ್ಟಪಟ್ಟು ನಾನು ಅದನ್ನ ಮಾಡ್ತಾ ಇದ್ದೆ. ಆ ದಿನ ಅದು ಎಷ್ಟೇ ಹೊತ್ತಾಗ್ಲಿ ಆ ರಾತ್ರಿ ಅದನ್ನ ಮಾಡಿಯೇ ಮಲಗ್ತಾ ಇದ್ದಿದ್ದು, ಅಷ್ಟು ಕ್ರೇಜ್ ಇತ್ತು. ಯಾಕೆಂದ್ರೆ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಪುಸ್ತಕಗಳನ್ನ ನಾವು ಪ್ರತಿದಿನ ಓದ್ಬೇಕು. ಎಲ್ಲಾ ರೀತಿ ಪುಸ್ತಕಗಳು ಓದಿದ್ರೆ ಸಾಕಷ್ಟು ವಿಷಯಗಳು ಸಿಗುತ್ತೆ. ಹೊರಗಡೆ ನಾವು ಎಲ್ಲೇ ಏನೇ ಮಾತಾಡ್ಬೇಕಾದ್ರು ನಮ್ಗೆ ಒಂದು ವಸ್ತು ಸಿಗುತ್ತೆ, ಧೈರ್ಯ ಬರುತ್ತೆ, ಕಾನ್ಫಿಡೆಂಟ್ ಇರುತ್ತೆ. ಅದೇ ಫೋನ್ಗಳಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ.
0: ಧನ್ಯವಾದಗಳು ಮೇಡಮ್. ಈಗ ಯಾವ ಚಿತ್ರಗೀತೆ ಬೇಕು ಹೇಳ್ಬೋದಾ?
1: ಸರ್, ನನ್ಗೆ ಒಂದು ಸಿನಿಮಾ ಕಥೆಯಿಂದ ಕನ್ನಡ ಒನ್ನುಡಿ ದೇವಿ ಏನು ಇದೆಯಾ ಆ ಸಾಂಗು?
0: ನೋಡ್ತಾ ಇದ್ದೀನಿ. ಹಾಗೆ ಒಂದು ಸಿನಿಮಾ ಕಥೆ ಯಾವುದು?
1: ಕನ್ನಡ ಒನ್ನುಡಿ ದೇವಿ ಏನು ನಾ ಪೂಜಿಸುವೆ.
0: ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ತೆ.

0: ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
1: ಮಹೇಶ್ ಹೊಸೂರು ಸಿಗಾನೆ ಸರ್.
0: ಮಹೇಶ್ ಅವರೇ ಹೇಳಿ. ಕನ್ನಡ ಪತ್ರಿಕಾ ದಿನ ನಿನ್ನೆ.
1: ಹೌದು ಸರ್, ನಿನ್ನೆ ಪತ್ರಿಕಾ ದಿನ ಸರ್. ಅವಾಗೆಲ್ಲ ಪೇಪರ್ ತುಂಬಾ ತರಿಸ್ತೀವಿ ಸರ್. ಅಂದ್ರೆ ನಮಗೆಲ್ಲ ತರಿಸೋಕ ಓದಕ್ಕೆ ಬಿಡುದಿಲ್ಲ ಸರ್, ಎಲ್ಲರೂ ಒಂದ್ ಶೀಟ್ ತಗೋಗ್ಬಿಡಾರೆ ಸರ್. ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಮುದುಬಿಡ್ತಿತ್ತಲ್ಲ, ಹಾಗಾಗಿ ಚುಡುಕು ಆಮೇಲೆ ಪದಬಂಧ ಎಲ್ಲ ಬಿಡ್ಸಕ್ಕೆಲ್ಲ ಇದ್ ಮಾಡ್ತೀವಿ ಸರ್.
0: ತುಂಬಾ
1: ಎಲ್ಲಾ ವಿಷಯಗಳ ಬಗ್ಗೆ, ದೇಶ ವಿದೇಶದ ಬಗ್ಗೆ ಎಲ್ಲದು ಮಾಹಿತಿ ಚೆನ್ನಾಗ್ ಬರ್ತೀವಿ ಸರ್. ಎಲ್ಲ ಕೊಂಡ್ಕೊಂಡು ಓದ್ತಿದ್ದೀರ ಸರ್, ಅದು ಪೇಪರ್ ಎಲ್ಲ ತುಂಬಾ ಇರುತ್ತೆ ಸರ್ ಅದು.
0: ಓಕೆ, ಯಾವ ಹಾಡ್ ಬೇಕು ತಮ್ಗೆ
1: ಸರ್? ನನಗೆ ಹುಡುಗಾಟ ಫಿಲಂ ಇದೆ ಸರ್. ಅರೇ ಅರೇ ಸಾಗುತ್ತಿದೆ ಈ ಸಾಂಗ್ ಸರ್.
0: ಹುಡುಗಾಟದ ಸಾಂಗ್ ಅದು?
1: ಹೌದ್ ಸರ್.
0: ಓಕೆ, ನೋಡ್ತಾ ಇದ್ದೀನಿ. ಹಾಗೆ ರೀ.
1: ಓಕೆ ಸರ್.
0: ಹುಡುಗಾಟ ಇಲ್ಲ.
1: ಇಲ್ವಾ? ಓಕೆ ಸರ್. ಹಾಗಾದ್ರೆ ಚಲ್ಲಾಟ ಫಿಲಂ ಇದೆ ಸರ್.
0: ಏನ್ ಬರೀ ಇಂಥವನ್ನೇ ಹುಡುಕ್ತಿದ್ರಲ್ಲ, ಹುಡುಗಾಟ, ಚಲ್ಲಾಟ, ತುಂಟಾಟ.
1: ಗಣೇಶ ಅವ್ರದ್ದು ಸಾಂಕರಣ ಅಂತ.
0: ಓಕೆ ಓಕೆ.
1: ಇಲ್ಲ ಇದೆಯಾ ಸರ್
0: ಚಲ್ಲಾಟದಲ್ಲಿ ಯಾವ್ದು?
1: ಅರೆ ತುಂಟು ಕಣ್ಣ ಸುಂದರಿ ಅಂತ ಸಾಂಗ್ ಸರ್ ಅದು.
0: ಓಕೆ ಓಕೆ, ಆಯ್ತು. ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು.

0: ಹಲೋ ಹೇಳಿ.
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ
1: ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಚಿಕ್ಕಪ್ಪ ಅವರೇ ಹೇಳಿ, ಕನ್ನಡ ಪತ್ರಿಕಾ ದಿನ ನಿನ್ನೆ.
1: ಹೌದು ಸರ್, ನಿನ್ನೆ ಕನ್ನಡ ಪತ್ರಿಕಾ ದಿನ ಇತ್ತು ಸರ್. ನಾವು ಪತ್ರಿಕೆಗಳನ್ನ ಜಾಸ್ತಿ ಓದ್ತಾ ಇರ್ಲಿಲ್ಲ ಸರ್, ಯಾಕೆಂದ್ರೆ ಓದು ಯಾಕೋ ನನ್ನ ತಲೆಗೆ ಹತ್ತಲಿಲ್ಲ ಸರ್. ಹಂಗಾಗಿ ನಾನು ಹೆಚ್ಚಾಗಿ ಪತ್ರಿಕೆಗಳು ಓದ್ತಾ ಇರ್ಲಿಲ್ಲ. ಪತ್ರಿಕೆಗಳು ಓದ್ತಾ ಇದ್ದದ್ದು ಆ ಪೇಪರ್ ನಲ್ಲಿ ಒಂದು ರಾಮನ್ ಪ್ರಾಣ್ ಅಂತ ಬರೋದು, ಚಿನ್ಕುರುಳಿ ಅಂತ ಬರೋದು, ಆಮೇಲೆ ಪ್ಯಾಂಟಮ್ ಅಂತ ಬರೋದು, ಅವನ್ ಮಾತ್ರ ಓದ್ತಾ ಇರ್ತಿದ್ವಿ. ಮತ್ತೆ ನಮ್ಮ ಗೆಳೆಯರು ನನಗೆ ಸಮಸ್ಯೆ ಮಾಡೋರು ಸರ್ ಅವಾಗ.
0: ಏನಂತ?
1: ನೀವು ಪತ್ರಿಕೆ ಒಳಗೆ ಒಂದು ಅಕ್ಷರನು ಬಿಡ್ದಂಗ್ ಓದ್ಬೇಕು ನೋಡು ಅಂತ ಅನ್ನೋರು. ನಾನು ಅವ್ರಿಗೆ, ನೋಡಪ್ಪ ತಮ್ಮ, ನಾವು ತಟ್ಟೆ ಒಳಗ್ ಒಂದ್ ಅಗಳ ಅನ್ನ ಬಿಡ್ದಂಗ್ ಬೇಕಾದ್ರೆ ಊಟ ಮಾಡ್ಬೋದು, ಪತ್ರಿಕೆ ಒಳಗ್ ಒಂದ್ ಅಕ್ಷರ ಬಿಡ್ದಂಗ್ ಓದಕ್ ಕಷ್ಟ ಅಂತ ತಮಾಷೆ ಮಾಡ್ತಾ ಇದ್ದೀವಿ ಸರ್.
0: ಅದು ಹೇಳಿ ಕೇಳಿ ಬೆಳಗುತ್ತಿ ಕಡೆಯರು.
1: ಹಾಗಾಗಿ ನಾವು ಓದಿದ್ರೆ ಏನಂತ ಹೇಳಿ ನಮ್ ಮಕ್ಕಳನ್ನ ನಾನು ಕಷ್ಟಪಟ್ಟು ಓದಿಸ್ಬೇಕು ಅಂತ ಒಂದು ಹಠ ತೊಟ್ಟು ನಾನು ಕಷ್ಟಪಟ್ಟು ಓದಿಸಿದೆ ಸರ್.
0: ಓಕೆ, ಗುಡ್. ಏನ್ ಓದಿಸಿದ್ರಿ ಮಕ್ಕಳಿಗೆ?
1: ಸರ್, ನನ್ನ ದೊಡ್ಡ ಮಗಳು, ಎರಡು ಹೆಣ್ಮಕ್ಳು ಸರ್, ನನಗೆ ಗಂಡ್ ಮಕ್ಳಿಲ್ಲ. ನನ್ನ ದೊಡ್ಡ ಮಗಳು ನಯನ ಅಂತೇಳಿ ಎಂ ಎಸ್ ಸಿ ಬಿ ಎಡ್ ಮಾಡ್ಕೊಂಡು ಆದಿಚುಂಚನಗಿರಿ ಒಳಗೆ ಹೈಸ್ಕೂಲ್ ಟೀಚರ್ ಆಗಿ ಹೋಗಿದ್ದಾಳೆ ಸರ್.
0: ನಂಗೆ ಅಡ್ರೆಸ್ ಎಲ್ಲ ಹೇಳ್ಬಾರ್ದು ಆನೇರು.
1: ಹೌದು ಸರ್, ಆಯ್ತು ಸರ್. ಆಮೇಲೆ ನನ್ನ ಸಣ್ಣ ಮಗಳು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ಕೊಂಡು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ
0: ಸರ್. ಬಹಳ ಖುಷಿ ಆಯ್ತು.
1: ಅದೇ ನಾನು ಮಾಡಿದ ಸಾಧನೆ ಸರ್. ನಾನು ದುಡ್ಡಂತೂ ಮಾಡಕ್ಕಾಗಲಿಲ್ಲ, ನನ್ನ ಮಕ್ಕಳು ಓದಿಸ್ಬೇಕು ಅಂತ ಹಠ ತೊಟ್ಟು ನಾನು ಓದ್ಸಿದೆ ಸರ್. ಅದೇ ನಾನು ಮಾಡಿದ ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಬಹಳ ಒಳ್ಳೆ ಕೆಲಸ ಮಾಡಿದಿರಿ, ತುಂಬಾ ಖುಷಿ ಆಯ್ತು. ಯಾವ ಪಿಕ್ಚರ್ ಹಾಡ್ಬೇಕು ತಮಗೀಗ
1: ಸರ್? ನಂಜುಂಡಿ ಕಲ್ಯಾಣ ಚಿತ್ರದಿಂದ. ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ, ರಾಜಣ್ಣ ಹಾಡಿದಾರಲ್ಲ ಸರ್, ಆ ಹಾಡ್ಬೇಕು ಸರ್.
0: ಹೌದಾ?
1: ಹೌದು ಸರ್, ಹೌದು.
0: ಓಕೆ ಓಕೆ, ಆಯ್ತು. ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಸರ್, ನಿಮಗೂ ಕೂಡ.

0: ಹಲೋ.
1: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾವ ಹಾಡು ಬೇಕು?
1: ನಂಗೆ ಕುಡಿ ಬಾಳಿದ್ದಾರೆ ಸ್ವರ್ಗ ಸುಖ ಚಿತ್ರದಲ್ಲಿ. ನಗುವಾಗ ಇನ್ನೂ ಬಲು ಚಿಂದ, ಮುನಿದಾಗ ಇನ್ನೂ ಮೊಗಾಂದ ಅಂತ ಆಗಿದೆ ಸರ್.
0: ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ನಿನ್ನೆ ಕನ್ನಡ ಪತ್ರಿಕಾ ದಿನ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ.
1: ಖಂಡಿತ ಸರ್. ಯಾಕಂತ ಹೇಳಿದ್ರೆ ಆಗಿನ ದಿನಗಳಲ್ಲಿ ಪತ್ರಿಕೆ ಮಾಧ್ಯಮ ಬಹಳಷ್ಟು ಬೇಡಿಕೆ ಆಯ್ತು ಸರ್. ಯಾಕಂದ್ರೆ ನಾವ್ ಯಾವ್ದೇ ವಿಚಾರ ತಿಳ್ಕೊಬೇಕು ಅಂತ ಹೇಳಿದ್ರು ಪತ್ರಿಕೆಯಿಂದ ತಿಳ್ಕೊಬೋದಾಯ್ತು. ಕ್ರೀಡೆ ಆಗಿರ್ಬೋದು ಅಥವಾ ಬೇರೆ ಯಾವ್ದೇ ಆಟಗಳಾಗಿರ್ಬೋದು ಅಥವಾ ಯಾವ್ದೇ ಇದು ಸುಭಾಷಿತ ಇರ್ಬೋದು, ಈ ತರದೆಲ್ಲ ತಿಳ್ಕೊಳ್ತಾ ಇದ್ದಿದ್ದೆ ನಾವು ಪತ್ರಿಕೆ ಮುಖಾಂತರದಿಂದ ಸರ್. ಆನಂತರ ನಾವು ದೂರದರ್ಶನದಲ್ಲಿ ಆಗಿರ್ಬೋದು ಆಕಾಶವಾಣಿಯಲ್ಲಿ ಬರ್ತಾ ಇತ್ತು ಸುದ್ದಿಗಳು. ಆದ್ರೆ ಅದು ಒಂದ್ ಎರಡ್ ನಿಮಿಷ ಇದಾದ್ರೆ ಒಂದ್ ಐದ್ ಹತ್ತು ನಿಮಿಷ ಬರ್ತಾ ಇತ್ತು ಸುದ್ದಿಗಳು ಕೇಳ್ಕೊಳ್ತಾ ಇದ್ವಿ. ಆದ್ರೆ ಪತ್ರಿಕೆ ಮಾಧ್ಯಮದಲ್ಲಿ ಓದಂತದ್ದು ಅದು ನಾವು ಬಹಳಷ್ಟು ದಿನಗಳ ಕಾಲ ಉಳಿತಾ ಇತ್ತು ಸರ್.
0: ಧನ್ಯವಾದಗಳು. ನಿಮ್ ಹಾಡ್ ಕೇಳೋಣ.

0: ಹಲೋ
1: ಹಲೋ
0: ಹೇಳಿ.
1: ಗೋಣೆಬೀಡಿಂದ.
0: ಗೋಣೆಬೀಡಿಂದ ಜಯ್ಯಕ್ಕ. ಜಯ್ಯಕ್ಕ ಯಾವ ಹಾಡ್ಬೇಕು ಈಗ? ಯಾವ ಹಾಡ್ಬೇಕು?
1: ಮಣ್ಣಿನ ದೋಣಿ.
0: ಹಾ,
1: ಕನ್ನಡ ಹೆಣ್ಣನ ಜರಿಬೇಡ ಅಭಿಮಾನಿ.
0: ಅಕ್ಕ ಅದು ಆ ಪಿಕ್ಚರ್ ಅಲ್ಲ, ಅದು ಬೇರೆ ಪಿಕ್ಚರ್. ಅದು ಅದು ಬೇರೆ ಪಿಕ್ಚರ್. ಅದು ಪಿಕ್ಚರ್ ಹೆಸರು ಹೇಳಿ.
1: ಪಿಕ್ಚರ್ ಅದೇ ಅನ್ಕೊಂಡೆ ನಾನು.
0: ಹಾ
1: ಹೌದಾ? ಮತ್ತೆ ಗಿರಿಕನ್ಯೆ ಕೈ ಕೈ ಬಂಗಾರ ಯಾತ್ರಿ.
0: ಗಿರಿಕನ್ಯೆ, ಗಿರಿಕನ್ಯೆ ಪಿಕ್ಚರಾ? ಸರಿ ಆಯ್ತು. ನಿನ್ನೆ ಕನ್ನಡ ಪತ್ರಿಕಾ ದಿನಾಚರಣೆ, ಪತ್ರಿಕೆ ದಿನಾಚರಣೆ ಬಗ್ಗೆ ಹೇಳಿ.
1: ಪತ್ರಿಕೆ ಈಗ ಇದು ಮಾಡಲ್ಲ ಸರ್, ಎಲ್ಲ ಮೊಬೈಲ್ ಬಂದ್ರ ಮೇಲೆ ಪತ್ರಿಕೆಗೆ ಲೆಕ್ಕನೇ ಇಲ್ಲ.
0: ನೀವು ಓದ್ತಿದ್ರ ಆ ಪತ್ರಿಕೆನ?
1: ಇಲ್ಲ ಸರ್, ನಾವು ಓದಲ್ಲ. ಓದನ್ ನೋಡ್ತಿದ್ದು ಸಂಜೆ ಬೆಳಗ್ಗೆ ಹೋಗಿ.

0: ಹೋಟ್ಲ್ ಮುಂದೆ ಅಂಗಡಿ ಮುಂದೆ ಕೊಟ್ಕೊಂಡು ಹೋದ್ರ ಜನ ಹಿಂದಿನ ಕಾಲದಲ್ಲಿ.
1: ನೀವೇ ಕೊಡ್ಲಿಲ್ಲ?
0: ನಾವು ಹೋದ್ಲೇ ಇಲ್ಲಲ್ಲ.
1: ಯಾಕೆ
0: ಅಂದ್ರೆ ಅದೇ ನಮ್ ಸಣ್ಣ ವಯಸ್ಸಲ್ಲೇ ನಮ್ಮ ಅಪ್ಪ ತೀರ್ಕೊಂಡ್ರ, ನಾವ್ ಆರು ಜನ ಮಕ್ಕಳು, ಅದ್ರಲ್ಲೊಂದ್ ಇಬ್ರಿಗೆ ಮಾತ್ರ ದೊಡ್ಡವ್ರಿಗೆ ಒಂದ್ ಸ್ವಲ್ಪ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿಸ್ತು ನಮ್ಮಮ್ಮ, ಅಚ್ಚರಿಗೆ ಯಾರಿಗೂ ಓದಿಲ್ಲ.
1: ಸರಿ ಸರಿ ಜಯಕ್ಕ, ಆಯ್ತು ಹಾಡ್ ಕೇಳೋಣ.
0: ಆಯ್ತು.
2: ಹಾಡಿನಲ್ಲಿ

ಉಳ್ಳಲ್ಲ ಹೂವಿನ ಹಾಗೆ ನಿನ್ನೊಡನೆ ನಡೆ.

0: ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ. ಹಲೋ ಹಲೋ, ಯಾಕೆ ಹಲೋ ಅಂದ ತಕ್ಷಣ ಕಟ್ ಮಾಡ್ತೀರಿ? ಮಾತಾಡಿ. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್, ಹೆಂಗದಿರಿ?
1: ಆರಾಮದೇವ್ರಿ ಸರ್, ನೀವ್ ಹೆಂಗದಿರಿ ಸರ?
0: ನನಗೆ ನಿದ್ದೆ ಬರಕತ್ತಾವ್ರಿ.
1: ಹಾ ಸರ್,
0: ನಿದ್ದೆ ಬರಕತ್ತಾವ್ರಿ. ನಂಗೆ
1: ನಿದ್ದೆ ಬರ್ಲಾಕತ್ತಾವ್ರಿ.
0: ಹಾ ರೀ,
1: ನಿಮ್ ನಿದ್ದೆ ಕೆಡಿಸೋದ ನಮ್ ಕೆಲಸ ತಿಳಿನಲ್ರಿ ಸರ್. ನಾ ಹಿಂದ ಒಂದಿನ
0: ಬರಾಬರಿ ಹೇಳತ್ತೀರಿ ನೋಡ್ರಿ.
1: ಎಲ್ಲ ಇಲ್ಲಿ ಹೊಲ್ದಾಗ ಕೆಲಸ ಮಾಡೋದ್ ಚಲೋ ಅಲ್ರಿ ಸರ್, ಮೂರ್ ನಾಕ್ ತಾಸ್ ನಿರಂತರ ಕುಂದಿರ್ಬೇಕಲ್ರಿ ಸರ್.
0: ಹೌದು.
1: ಹೇಳುದು ಕೂಡುದು ಮಾಡ್ಬೇಕ ತಜ್ಞರ ನಮ್ ಇದೇ ರೇಡಿಯೋದಾಗ ಆರೋಗ್ಯ ಡಾಕ್ಟರ್ ಹೇಳ್ತಿರ್ತಾರೆ.
0: ಬರಾಬರಿ ಹೇಳತ್ತೀರಿ. ಮತ್ತೆ ಯಾವ ಹಾಡ್ಬೇಕ್ರಿ?
1: ನನಗ ಕೊಡಗಿನ ಕಾವೇರಿ ಸರ್. ಅದ್ರೊಳಗ ನನ್ನ ಎದೆ ತುಂಬಾ ಚಿತ್ರಮೋರ್ ಹಾಡಿದ್ದೈತಿ ನೋಡ್ರಿ ಸರ.
0: ಹೌದ್ರಿ?
1: ಹಾ ಸರ್.
0: ಹಾ, ಮಸ್ತ್ ಐತ್ರಿ ಹಾಡು. ನೀವು ಕೇಳುದು ಹಾಕೋಣ. ಮತ್ತ ನಿನ್ನೆ ಕನ್ನಡ ಪತ್ರಿಕಾ ದಿನ ಐತ್ರಿ, ಅದ್ರ ಬಗ್ಗೆ ಒಂದೆರಡು ಮಾತಾಡ್ತಿರೇನು?
1: ಪತ್ರಿಕೆ ಬಗ್ಗೆ ನಾ ಏನ್ ಓದಿಲ್ಲಲ್ರಿ ಸರ್, ಏನ್ ಮಾತಾಡಿದ್ರಿ ಸರ್? ಓದ್ಬೇಕ್ರಿ ಸರ್, ಒಟ್ಟ ಪತ್ರಿಕೆ ಓದೋದ್ರಿಂದ ಜ್ಞಾನಾಭಿವೃದ್ಧಿ ಆಕೈತ್ರಿ ಸರ್. ನಾ ರೇಡಿಯೋದಿಂದ ಓದುದ್ ಕಲ್ತೀನ್ರಿ ಸರ್. ನನಗೇನು ನನ್ನ ಹೆಸರು ಬರೀಲಾಕ್ ಬರ್ತಿದ್ದಿಲ್ರಿ ಸರ್, ಹೆಬ್ಬೆಟ್ ಸೇವ್ ಮಾಡ್ತಿದ್ದೀನಿ ಮೊದಲ.

0: ಈಗ ಕನ್ನಡ ಮುಗಿಸಿ ಮತ್ತೆ ಇಂಗ್ಲಿಷು ಓದ್ತೀನಿ, ಇಂಗ್ಲಿಷ್ ನಾಗ ಎಲ್ಲ ಮೊಬೈಲ್ ನಾಗ ಟೈಪ್ ಮಾಡ್ತೀನಿ ಸರ, ಪೆನ್ ನಿಂದ ಬರೀಲಾಕ್ ಬರಂಗ್ರಿ ನನಗೆ.
1: ಓಹೋ ಹೋ, ಬಹಳ ಚಲೋ ಆತ್ರಪ್ಪ.
0: ಎಲ್ಲಾ ರೇಡಿಯೋನೆ ಇರಿ ಸರ್ ನನಗ ಗುರುಗಳು ಅಂದ್ರ. ರೇಡಿಯೋ ಇಂದ ಕಲ್ತೀನಿ, ಇನ್ನು ಕಲಿಬೇಕು ಸರ್.
1: ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರ್ಮ.

0: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
0: ಮೀನಾ ಸುಂದರ, ಬೆಂಗಳೂರಿಂದ ಸರ್.
1: ಓಕೆ ಮೇಡಮ್, ಯಾವ ಹಾಡ್ಬೇಕು ತಮಗೆ?
0: ಹೊಂಬಿಸಿಲು ಚಿತ್ರದ ನೀರ ಬಿಟ್ಟು ನೆಲದ ಮೇಲೆ.
1: ಓಕೆ ಆಯ್ತು. ಈಗ
0: ಗೊತ್ತಾಯ್ತು ಸರ್, ಕನ್ನಡದ ಪತ್ರಿಕೆಗಳ ಸಮಾಚಾರ ಹೇಳ್ತಾ ಇದ್ರಿ.
1: ಹೌದು,
0: ನಿನ್ನೆ ಆಯ್ತು. ನಮ್ಮನೆಯಲ್ಲಿ ನಾನು ಮಿಡ್ಲ್ ಸ್ಕೂಲ್ ಇದ್ದಾಗಿಂದ ನಮ್ಮನೇಲಿ ಕನ್ನಡ ಪ್ರಭಾ ಮೊದಲು ದಿನಪತ್ರಿಕೆ ಅಂದ್ರೆ ವಾರ ಪತ್ರಿಕೆ.

0: பத்திரிகை சுதா, ஆமாம் இந்த மாச பத்திரிகை மயூரா, ஆமாம் நம்ம மக்களுக்கு நாவெல்லாம் சிக்கோர் இருந்தாக நமக்கெல்லாம் ಈ ಚಂದಮಾಮಾ ಎಲ್ಲ ಬುಕ್ಸ್ ತರಿಸ್ತಾ ಇದ್ರು ನಮ್ಮ ಮನೆಯಲ್ಲಿ. ಹಂಗಾಗಿ ನಾವು ಓದಿದ್ರು ನಮ್ಮ ಅಜ್ಜ ಅಜ್ಜಿ ಕೇಳ್ಬೇಕು ಅಂತ ಹೇಳ್ತಾ ಇದ್ರು, ಏ ಓದಮ್ಮ ಓದಮ್ಮ ಅಂತ ನಮಗೆಲ್ಲ. ಹಂಗಾಗ್ಬಿಟ್ಟು ಓದೋ ಅಭ್ಯಾಸ ನಮಗೆ ಬಿದ್ಬಿಟ್ಟು, ಮತ್ತೆ ಮತ್ತೆ ಬರ್ತಾ ಬರ್ತಾ ಅದರಲ್ಲಿ ಕಥೆಗಳು ಬರ್ತಾ ಇತ್ತು, ಆಮೇಲೆ ಪದಬಂಧಗಳು ಇದನ್ನೆಲ್ಲ ಓದ್ತಾ ಇದ್ವಿ ನಾವು ಸರ್. ಈಗ್ಲೂ ಕೂಡ ನಮ್ಮ ಮನೆಯಲ್ಲಿ ವಿಜಯ ವಿಜಯ ಕರ್ನಾಟಕ ಮನೆಯವರಿಗೆ ಓದೋ ಅಭ್ಯಾಸ ಅವ್ರಿಗೂ ಈಗ ಮುಂಚಿನ ಈ ಅಭ್ಯಾಸಗಳಿದೆ. ಆಮೇಲೆ ಲೈಬ್ರರಿಗೆಲ್ಲ ಹೋಗ್ಬಿಟ್ಟು ಬುಕ್ಸ್ ಎಲ್ಲ ತರ್ತಾ ಇದ್ವಿ, ಅಲ್ಲಿ ಮೆಂಬರ್ಶಿಪ್ ಮಾಡ್ಕೋತಾ ಇದ್ವಿ. ಎಲ್ಲ ಓದೋ ಅಭ್ಯಾಸ ತುಂಬಾ ಇದೆ. ಈಗ ಕಡಿಮೆ ಆಗಿದೆ ಅಂದ್ರೆ ಈಗ ಒಬ್ಬ ಈಗ ದೃಷ್ಟಿಗೆ ಬರ್ತಾ ಬರ್ತಾ ಕಡಿಮೆ ಆಗ್ಬಿಡುತ್ತಲ್ಲ ಸರ್, ಈಗ ಮೊಬೈಲ್ ಅಲ್ಲೇ ಸ್ವಲ್ಪ ನೋಡೋದು.
1: ಓಕೆ ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಓಕೆ ಸರ್, ಥ್ಯಾಂಕ್ ಯು.

0: ಬಾರದು.
1: ಹಲೋ ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ.
2: ನಳಿನಿ ಅಂತೇಳಿ, ಶಿವಮೊಗ್ಗದಿಂದ.
1: ಓಕೆ ಮೇಡಮ್, ಹೇಳಿ, ಯಾವ ಹಾಡಬೇಕು?
2: ಸರ್, ನನಗೆ ಮಲ್ಲಮ್ಮನ ಪವಾಡದಿಂದ ನಾನು ನಿಮ್ಮ ಹಾಗೆ ಗೊಂಬೆ ಕಂಡ್ರು ತಂದಂದು ಏನೇನು ಗೊತ್ತಿಲ್ಲ ಕಂಡ್ರು ಹಾಡ್ಬೇಕು ಸರ್.
1: ನೋಡ್ತಾ ಇದ್ದೀನಿ ನಿಮ್ಮ ಹಾಡಿದ್ಯಾ ಅಂತ. ಮಲ್ಲಮ್ಮನ ಪವಾಡನ? ಓಕೆ, ಅದರಲ್ಲಿ ಒಂದೇ ಒಂದು ಹಾಡಿದೆಯಲ್ಲ ಮೇಡಮ್, ಆಶಾ ವಿಲಾಸಿ ಅಂತ ಒಂದೇ ಒಂದು ಹಾಡಿದೆ, ಎಲ್ಲರೀಶ್ವರಿ. ಓಕೆ, ಈಗ ಕನ್ನಡ ಪತ್ರಿಕಾ ದಿನದ ಬಗ್ಗೆ ಏನಾದರೂ ಹೇಳ್ತೀರಾ?
2: ಎಲ್ಲನೂ ಓದ್ತೀನಿ, ಸೈನ್ಸ್ ಬಗ್ಗೆ ಆಗ್ಲಿ, ಕರೆಂಟ್ ಅಫೇರ್ಸ್ ಆಗ್ಲಿ, ಆಮೇಲೆ ಎಡಿಟೋರಿಯಲ್ ಕಾಲಮ್ ಆಗ್ಲಿ, ಎಲ್ಲ ಓದ್ತೀನಿ ನಾನು. ಅಷ್ಟು ಪೇಪರ್ ಪ್ರಿಯ ನಾನು. ಕೆಲವೊಂದು ಹೆಂಗೆ,
1: ಹಲೋ ಹಲೋ

0: Ehi, Germa Terdu?
1: Parmalo poi la gita.
0: ಓಕೆ, ಗೀತಾ ಅವರೇ, ಯಾವ ಹಾಡು ಬೇಕು ತಮಗೆ?
1: ಸರ್, ಓ ಮಲ್ಲಿಗೆ ಚಿತ್ರದಿಂದ
0: ಹ್ಞೂ
1: ಓ ಸೀತಕ್ಕ ಓ ಲೀಲಕ್ಕ ಅಂತ ಒಂದು ಹಾಡಿದೆ ಸರ್, ಅದು ಪತ್ರಿಕೆ ಬಗ್ಗೆ ಇದೆ.
0: ಓಕೆ ಓಕೆ, ಹಾಗಾಗಿ ಆ ಹಾಡು ಇಷ್ಟಪಡ್ತಾ ಇದ್ದೀರಾ?
1: ಹೌದು ಸರ್.
0: ಸರಿ, ಪತ್ರಿಕೆ ಬಗ್ಗೆ ಮಾತಾಡಿ.
1: ಆಯ್ತು ಸರ್. ಸರ್, ಪತ್ರಿಕೆಗಳನ್ನು ಓದೋದ್ರಿಂದ ಮೊದಲನೇದು ನಮ್ದು ಭಾಷಾ ಶುದ್ಧಿ ಆಗುತ್ತೆ ಸರ್, ಭಾಷಾ ಜ್ಞಾನ ಬೆಳೆಯುತ್ತೆ.
0: ಓಕೆ ಓಕೆ,
1: ಅದನ್ನ ನಾವು ಮೊದಲು ತಂದೆ ತಾಯಿಗಳು ಮನೆಯಲ್ಲಿ ಓದಿದ್ರೆ ಮಕ್ಕಳಿಗೂ ಅದು ರೂಢಿ ಆಗತ್ತೆ ಸರ್, ಒಳ್ಳೆ ಅಭ್ಯಾಸ ಆಗತ್ತೆ.
0: ಹ್ಮ್.
1: ಮೊಬೈಲ್ ನೋಡೋ ಸ್ವಲ್ಪ ಕಡಿಮೆ ಆಗೋದ್ರಿಂದ ಕಣ್ಣಿಗೂ ಕೂಡ ಒಳ್ಳೇದು ಅಂತ ಅನ್ಕೋತೀನಿ.
0: ವೆರಿ ಗುಡ್, ಒಳ್ಳೇದು.
1: ಆಮೇಲೆ ಸರ್, ಆದಷ್ಟು ಸ್ಕೂಲಲ್ಲೂ ಕೂಡ ಮಕ್ಕಳಿಗೆ ನ್ಯೂಸ್ ಪೇಪರ್ ಓದಿಸೋ ಅಭ್ಯಾಸ ಮಾಡಿಸ್ತಿದ್ದಾರೆ, ಅದು ಇನ್ನೂ ಮುಂದುವರಿಬೇಕು ಎಲ್ಲಾ ಶಾಲೆಗಳಲ್ಲಿ ಅನ್ಕೋತೀನಿ ಸರ್.
0: ನ್ಯೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ಥರದಿತ್ತ?
1: ಇತ್ತು ಸರ್, ನಮ್ಮಲ್ಲೂ ಕೂಡ ನಾವು ಹೋದ ತಕ್ಷಣ ಸುಭಾಷಿತ ಬೋರ್ಡ್ ಮೇಲೆ ಬರೀತಿದ್ವಿ,
0: ಹಾಂ.
1: ಮತ್ತೆ ಹೆಡ್ಲೈನ್ಸ್ ಎಲ್ಲ ನಾವೇ ಓದ್ತಿದ್ವಿ ಸರ್.
0: ಓಕೆ ಓಕೆ, ಹಾಗಾಗಿ ನಿಮಗೆ ಪತ್ರಿಕೆ ಬಗ್ಗೆ ಆವಾಗಲೇ ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದೆ. ಹಲೋ ಹಲೋ.

ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್.

ಯಾರಿಗೇ ಕರೆ ಸಿಕ್ಕಿಲ್ಲ ಬೇಸರಾಗಬೇಡಿ. ಮತ್ತು ಹೇಗಿದ್ರೂ ದಿನನಿತ್ಯ ಇದ್ದೇ ಇರುತ್ತಲ್ಲ, ಅಲ್ಲಿ ಭಾಗವಹಿಸಿ ನಿಮಗೆ ಕರೆ ಸಿಕ್ಕಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಈಗ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳಿಗರೆ, ಆರಂಭದಲ್ಲಿ ಸಾವನ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶಾನ್ ಮತ್ತು ಶ್ರೇಯಾ ಘೋಷಾಲ್.

ಕಾಲೇಜಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫ್. ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫ್. ಕಾಲೇಜಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫ್. ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫ್. ಸಂತೋಷಕ್ಕೆ ಸಂಜೀವನಿ ನಮ್ಮ ಸ್ವೀಟ್ ಲಾಫ್. ನನ್ನಿ ಮಾತು ಸತ್ಯ ಎನ್ನಲು ನಮ್ಮಿ ಲೈಫೇ ಪ್ರೂಫ್. ಸುಖದ ಸ್ವರ್ಗ ಸೃಷ್ಟಿ.

0: ಒಂದೇ ಕೈಯ ಬೀಸಿ ನೋಡು ಸದ್ದು ಕೇಳುತ್ತೇನು,
1: ಒಂದೇ ಕೈಯ ಬೀಸಿ ನೋಡು ಸದ್ದು ಕೇಳುತ್ತೇನು,
0: ಒಂಟಿ ಗುಬ್ಬಿಯಂತೆ ಇಲ್ಲಿ ಇದ್ದು ಮಾಡುವುದೇನು, ಜಾಲಿಯಾಗಿ ಕಾಲ ಕಳೆ ಗಂಟು ಹೋಗೋದೇನು,
1: ಜಾಲಿಯಾಗಿ ಕಾಲ ಕಳೆ ಗಂಟು ಹೋಗೋದೇನು,
0: ಅಜ್ಜಿಯಾದ ಮೇಲೆ ಹೀಗೆ ಸೇರಬಲ್ಲೆಯೇನು, ಜಗವ ಮರವ ಸುಖವ ಹೊಂದುವ ಕುಣಿದಾಡುವ ಬಯಸಿದು

ದಿನವಿದು. ಮದುವೆಯಾಯ್ತು ಎಂದ ಮೇಲೆ ಹೆಂಡತಿಯ ಚಿಂತೆ, ಮಕ್ಕಳಾಯಿತೆಂದ ಮೇಲೆ ಸಂಸಾರವೇ ಸಂತೆ. ಮದುವೆಯಾಯ್ತು ಎಂದ ಮೇಲೆ ಹೆಂಡತಿಯ ಚಿಂತೆ, ಮಕ್ಕಳಾಯಿತೆಂದ ಮೇಲೆ ಸಂಸಾರವೇ ಸಂತೆ. ನುಪ್ಪಿನಲ್ಲಿ ಹಳೆಯ ನೆನಪು ಕಾಡಿ ತಿನ್ನತ್ತಂತೆ, ಯೌವನವೇ ಬಾಳಿನಲ್ಲಿ ಗೋಲ್ಡನ್ ಏಜ್ ಅಂತೆ. ಓಹೋ ಆರುಷದಲೆಯ

ಫೂರೋರ್ ಕಾಂಟೆ ಚಿತ್ರಗೀತೆ ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 101.4 FM ಹಾಗೂ ಅಂತರ್ಜಾಲದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳು. ಕೋಮಾ ಚಿತ್ರಗೀತೆ ಹಾಡಿದ್ದಾರೆ ಆಶಿಕ್ ಅರುಣ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮಿನಿಮಮ್ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ.

0: ಬೀಡುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಕ್ಕೆ ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು, ಅಂದರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ. ಈಗ ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಈ ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಕೇಳಬಹುದು. ಈ ರಾತ್ರಿ 7:40ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00 ಮತ್ತು 10:00 ಚಿತ್ರಗೀತೆಗಳನ್ನು ಕೇಳಬಹುದು. 9:30ಕ್ಕೆ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಡನೆ ಸಂವಾದದಲ್ಲಿ ಭಾಗವಹಿಸುವರು ಎಸ್ಆರ್ ಭಟ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಈ ರಾತ್ರಿ 10:30 ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ಮಹಿಳಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯುವ ಐಸಿಸಿ ಟಿ20 ಎರಡನೇ ಸೆಮಿಫೈನಲ್ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸವನ್ನು ವಾರ್ತಾ ಸಮಯಗಳ ಹೊರತುಪಡಿಸಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. ಉಳಿದಂತೆ ನ್ಯೂಸನ್ ಏರಪ್ನಲ್ಲಿ ನಮ್ಮ ನಿಲಯದಿಂದ ಈ ರಾತ್ರಿ 10:30 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 6:00 ಗೀತಾರಾಧನೆ, 6:30 ಚಿಂತನೆ ಡಾಕ್ಟರ್ ಜಗದೀಶ್ ಅವರಿಂದ, 6:30 ಕರುನಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುನಾಳು ಬಾ ಬೆಳಕೆ ಕಥನಗಳು, 6:40 ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಬದನೆಕಾಯಿಯಲ್ಲಿ ಕುಡಿ ಮತ್ತು ಕಾಯಿ ಕೊರಕದ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿಜಯಲಕ್ಷ್ಮಿ ನಾರಾಯಣ ಹೆಗಡೆ. 6:40 ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಈ ಕುರಿತು ಗೋಪಾಲ ಕೃಷ್ಣ ಹೆಗಡೆ ಅವರಿಂದ ಮಾಹಿತಿ ಕೇಳಬಹುದು. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:40 ಚಿತ್ರಗೀತೆಗಳನ್ನು ಕೇಳಬಹುದು.

ನಾಳೆ ಬೆಳಿಗ್ಗೆ 8:30 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಕ್ಕೆ ಕಾರ್ಯಕ್ರಮ. 9:00 ಗೆಲುವಿನ ಗುಟ್ಟು ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಹಾಗೂ ಕೌಶಲ್ಯಗಳ ಬಲವರ್ಧನೆ, ಈ ಕುರಿತು PSITM ಮೆಕ್ಯಾನಿಕ್ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ಲವರೊಂದಿಗೆ ಸಂದರ್ಶನ. ಅವರೊಡನೆ ಮಾಹಿತಿ ಕೇಳುವರಿ. ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ ಕಾರ್ಯಕ್ರಮದಲ್ಲಿ ಕಲ್ಪನಾ ಅವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಆಡು ಮಾತಾಡು ಕ್ಯಾಂಪಸ್ ಕಟ್ಟೆ ಕಾಲೇಜು ವಿದ್ಯಾರ್ಥಿಗಳಿಂದ ನೇರ ಪ್ರಸಾದದಲ್ಲಿ ಸಾಧಕರ ಪರಿಚಯ. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನವರ ವೈಲಿನ್ ವಾದನ ಕೇಳುವಿರಿ.

ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಈರಪ್ಪ ಮತ್ತು ಸಂಗಡಿಗನದ ವೀರಭದ್ರ ದೇವರ ಒಡಪುಗಳು. ನಾಳೆ ಮಧ್ಯಾಹ್ನ 12:05 ವನಿತೆ ವಿಹಾರ ಕಾರ್ಯಕ್ರಮ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ, ಈ ಕುರಿತು ಹಾಸನದ ಡಾಕ್ಟರ್ ಗಾನಗಿ ಗಾನವಿ ವೈಪಿಯವರೊಂದಿಗೆ ಸಂದರ್ಶನ ಕೇಳಬಹುದು. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಮತ್ತು 8:00 ಚಿತ್ರಗೀತೆಗಳನ್ನು ಕೇಳಬಹುದು, 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:50 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 7:20 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ ಕೇಳುವಿರಿ.

ನಾಳೆ ರಾತ್ರಿ 7:04 ಹಿಂದಿ ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10:00 ರೂಪಕ ಸಾಕ್ಷರ ವಿಜಯ, ರಚನೆ ಹರನಳ್ಳಿ ಸ್ವಾಮಿ, ನಿರ್ಮಾಣ ಎಂಎಸ್ ನಾಗೇಂದ್ರ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡ 85% ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯಬಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ದಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ. ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ, ಗುಡ್ಕಾ, ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ, ಗುಡ್ಕಾ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಇದುವರೆಗೆ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಈಗ ವೇಳೆ 6:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಈ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಕೇಳಬಹುದು. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಮತ್ತು 10:00 ಚಿತ್ರಗೀತೆಗಳನ್ನು ಕೇಳಬಹುದು. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಡನೆ ಸಂವಾದದಲ್ಲಿ ಭಾಗವಹಿಸುವರು ಎಸ್ಆರ್ ಭಟ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕೆಳಗರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ.

ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ.

0: ಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುಚ್ಛಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣಕ್ಕೂ ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬರಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ಕೆ ಹೋಗ್ಬೇಡಿ. ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ ಎರಡು ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ಪ್ರತಿ ಬುಧವಾರ 9:15ಕ್ಕೆ.
1: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಮೇ 22ರಂದು ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
2: ಈಗ ವೇಳೆ 6:50 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳಿದರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣಾವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.
8: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನ

0: ಪ್ರತಿ ಭಾನುವಾರ ಸಂಜೆ 4:45 5:00 ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಾ ಇರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2024 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
3: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ ಕೇಳೋಣ.
4: ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಮ್ಮ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರು ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
5: ಸರ್ ನಮಸ್ಕಾರ ಸರ್.
4: ಹೇಳಿ ಸರ್, ಈಗ ತೋಟಗಾರಿಕೆ ಇಲಾಖೆಯಿಂದ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಿಗೆ ದೊರೆತಕ್ಕಂಥ ಸೌಲಭ್ಯ ಸವಲತ್ತುಗಳ ಕುರಿತು ಕಿರುಪರಿಚಯದೊಂದಿಗೆ.
5: ಎಲ್ಲ ರೈತ ಬಾಂಧವರಿಗೆ, ಶ್ರೋತೃಗಳಿಗೆ ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಭದ್ರಾವತಿ ಆಕಾಶವಾಣಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಸಾಕಷ್ಟು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಅಥವಾ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಒಂದು ವಾಣಿಜ್ಯ ಬೆಳೆ ಆಗಿರ್ತದೆ. ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಇತರೆ ತೋಟಗಾರಿಕೆ ಬೆಳೆಗಳಾದಂತಹ ಕಾಳುಮೆಣಸು ಆಗಿರ್ಬೋದು, ಅನಾನಸ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇತರೆ ಹಣ್ಣು ಮಾವು ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಜಾತಿಯ ಒಂದು ತೋಟಗಾರಿಕೆ ಬೆಳೆಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ರೈತರು ಕೃಷಿ ಮಾಡ್ಕೊಳ್ತಾ ಬಂದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ತೋಟಗಾರಿಕೆ ಬೆಳೆಗಳ ವ್ಯಾಪ್ತಿಯಲ್ಲಿ ಶೇಕಡ ಸುಮಾರು 85-90% ಭಾಗದಷ್ಟು ಪ್ರಮುಖವಾಗಿ ಅಡಕೆ ಬೆಳೆ ಆವರಿಸಿರೋದ್ರಿಂದ ನಾವು ಹೆಚ್ಚು ಈ ಒಂದು ಅಡಕೆ ಬೆಳೆಗೆ ಒತ್ತು ಕೊಟ್ಟು ವಿವಿಧ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಕೇಂದ್ರ ಪುರಸ್ಕೃತ ಯೋಜನೆಗಳಾಗಿರ್ಬೋದು, ರಾಜ್ಯ ವಲಯ ಯೋಜನೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಜಿಲ್ಲಾ ವಲಯ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಪ್ರಮುಖ ಕೇಂದ್ರ ನೆರವಿನ ಯೋಜನೆಗಳಾದಂತಹ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮತ್ತು ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಯೋಜನೆ, ಇವು ಪ್ರಮುಖವಾದಂತಹ ಕೇಂದ್ರ ನೆರವಿನ ಯೋಜನೆಗಳು. ಅದರ ಜೊತೆಯಲ್ಲಿ ರಾಜ್ಯ ವಲಯ ಯೋಜನೆಗಳು ಪ್ರಮುಖವಾಗಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಮತ್ತು ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗ ಸಮಗ್ರ ನಿಯಂತ್ರಣ ಯೋಜನೆ, ಜೊತೆಯಲ್ಲಿ ಮಧುವನ ಮತ್ತು ಜೇನು ಸಾಕಣೆ ಅಭಿವೃದ್ಧಿ ಯೋಜನೆ ರಾಜ್ಯ ವಲಯ ಯೋಜನೆಗಳಾಗಿರ್ತದೆ. ಮತ್ತು ಜಿಲ್ಲಾ ವಲಯ ಯೋಜನೆಗಳಲ್ಲಿ ಪ್ರಮುಖವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ವಿವಿಧ ತೋಟಗಾರಿಕಾ ಕ್ಷೇತ್ರಗಳ

0: ನಿರ್ವಹಣೆಗೆ ನಾವು ಇಲಾಖೆ ವತಿಯಿಂದ ಅದನ್ನು ಅನುಷ್ಠಾನ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಈ ಜೇನು ಸಾಕಾಣಿಕೆಗೆ ಒಂದು ಸಹಾಯವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಜಿಲ್ಲಾ ವಲಯ ಯೋಜನೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ನಾವು ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ, ಇದರಲ್ಲಿ ಸರಿಸುಮಾರು 40% ಒಂದು ಯೋಜನೆಗಳನ್ನು, ಕಾಂಪೊನೆಂಟ್ಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಒಂದೊಂದಾಗಿ ಹೇಳ್ತಾ ಹೋದರೆ ಪ್ರಮುಖವಾಗಿ ವಿಸ್ತೃತವಾಗಿ ಹೇಳಬೇಕು ಅಂತ ಹೇಳಿದ್ರೆ ವಿವಿಧ ತೋಟಗಾರಿಕಾ ಬೆಳೆಗಳ ಪ್ರದೇಶ ವಿಸ್ತರಣೆ, ಅಂದರೆ ಹೊಸದಾಗಿ ಯಾರಾದರೂ ತೋಟಗಾರಿಕಾ ಬೆಳೆಗಳನ್ನು ಮಾಡುವಂತಹ ಇಚ್ಛೆ ಇರುವಂತಹ ರೈತರು, ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಬಾಳೆಯ ಪ್ರದೇಶ ವಿಸ್ತರಣೆ ಮತ್ತು ಅಂಗಾಂಶ ಬಾಳೆ ಪ್ರದೇಶ ವಿಸ್ತರಣೆ, ಅದೇ ರೀತಿಯಲ್ಲಿ ತರಕಾರಿಗಳ ಪ್ರದೇಶ ವಿಸ್ತರಣೆ, ಅನಾನಸ್ ಪ್ರದೇಶ ವಿಸ್ತರಣೆ, ಕತ್ತರಿಸಿದ ಹೂ ಅಂದರೆ ಕಟ್ ಫ್ಲವರ್ಗಳ ಪ್ರದೇಶ ವಿಸ್ತರಣೆ, ಬಿಡಿ ಹೂಗಳ ಪ್ರದೇಶ ವಿಸ್ತರಣೆ, ಪ್ರಮುಖವಾಗಿ ಸುಗಂಧರಾಜ ಹೂವಿನ ಪ್ರದೇಶ ವಿಸ್ತರಣೆ, ಕೆಲವು ಜಾಯಿಕಾಯಿ, ಲವಂಗ, ಚಕ್ಕೆ, ಕಾಳುಮೆಣಸು, ಸ್ಪೈಸಸ್ ಅಂತ ಹೇಳ್ತಾರೆ, ಸಾಂಬಾರು ಬೆಳೆಗಳು, ಇವುಗಳ ಪ್ರದೇಶ ವಿಸ್ತರಣೆ, ಮತ್ತು ಆರ್ನಮೆಂಟಲ್ ಕ್ರಾಪ್ಸ್ ಅಂತ ಹೇಳ್ತಾರೆ, ಸುಗಂಧಿತ ಬೆಳೆಗಳ, ಇವುಗಳ ಪ್ರದೇಶ ವಿಸ್ತರಣೆ, ಔಷಧೀಯ ಬೆಳೆಗಳ ವಿಸ್ತರಣೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹೆಚ್ಚು ಗೇರು ಪ್ರದೇಶಕ್ಕೆ ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗೇರು ಪ್ರದೇಶ ವಿಸ್ತರಣೆ, ಬೆಣ್ಣೆಹಣ್ಣು ಪ್ರದೇಶ ವಿಸ್ತರಣೆ ಮತ್ತು ಗಾರ್ಸಿನಿಯಾ, ಪಪ್ಪಾಯ, ಹಲಸು, ರಾಂಬೂತನ್, ಮೈನರ್ ಫ್ರೂಟ್ಸ್ ಆದಂತಹ ರಾಂಬೂತನ್, ಮ್ಯಾಂಗೋಸ್ಟಿನ್, ಮಾವು, ಸೀಬೆ, ಕಿತ್ತಳೆ, ಈ ಎಲ್ಲ ನಾನು ಮೇಲೆ ಹೇಳಿದಂತಹ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ಶೇಕಡ 40% ಸಹಾಯಧನ ಇರ್ತದೆ. ಸೊ ವಿವಿಧ ಏನು ಬೆಳೆಗಳಿಗೆ ಅದರದೇ ಆದಂತಹ ಕೆಲವು ರೇಟ್ ಇರುತ್ತೆ, ಅಂದರೆ ಯೂನಿಟ್ ಕಾಸ್ಟ್ ಇರುತ್ತೆ. ಉದಾಹರಣೆಗೆ ಬಾಳೆ ಪ್ರದೇಶ ವಿಸ್ತರಣೆಗೆ, ಕಂದು ಬಾಳೆ ಪ್ರದೇಶ ವಿಸ್ತರಣೆಗೆ ಘಟಕ ವೆಚ್ಚ 66,000 ಆದರೆ ಅದರ ಶೇಕಡ 40% ಅಂದರೆ 26,400 ರೂಪಾಯಿ ಇದು ಸಹಾಯಧನದ ರೂಪದಲ್ಲಿ ನಾವು ರೈತರಿಗೆ 2 ಕಂತುಗಳಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಅಂಗಾಂಶ ಬಾಳೆಗೆ ಘಟಕ ವೆಚ್ಚ 1,05,000 ರೂಪಾಯಿ ಆದರೆ ಶೇಕಡ 40% ಸುಮಾರು 42,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ. ಮೊದಲನೇ ವರ್ಷದಲ್ಲಿ 28,000, ಈ ಎರಡು ಬೆಳೆಗಳು 2 ಕಂತುಗಳಲ್ಲಿ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಅನಾನಸ್ಗೂ ಕೂಡ ಘಟಕ ವೆಚ್ಚ 66,000 ಆದರೆ 26,400 ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರುತ್ತದೆ. ಮೊದಲನೇ ವರ್ಷದಲ್ಲಿ 17,600. ವಿವಿಧ ತರಕಾರಿ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ಘಟಕ ವೆಚ್ಚ 60,000 ಆದರೆ ಶೇಕಡ 40% ಇದು ಒಂದೇ ಕಂತಿನಲ್ಲಿ ಕೊಡುವಂಥದ್ದು, 24,000 ನಾವು ಸಹಾಯಧನವನ್ನು ಕೊಡ್ತೇವೆ. ಕಟ್ ಫ್ಲವರ್ಸ್, ಕತ್ತರಿಸಿದ ಹೂಗಳು, ಇದು ಘಟಕ ವೆಚ್ಚ ಬಂದು 1,25,000 ಆದರೆ ಶೇಕಡ 40% ಅಂದರೆ 50,000 ರೂಪಾಯಿ ನಾವು ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ. ಬಿಡಿ ಹೂಗಳು, ಇವುಗಳ ಪ್ರದೇಶ ವಿಸ್ತರಣೆಗೆ ಹೊಸದಾಗಿ ಮಾಡಲಿಕ್ಕೆ ಘಟಕ ವೆಚ್ಚ 50,000 ಆದರೆ ಶೇಕಡ 40% ಅಂದರೆ 20,000 ರೂಪಾಯಿ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿಯಲ್ಲಿ ಪ್ರಮುಖವಾಗಿ ನಾವು ಗೇರು ಬೆಳೆ ಪ್ರದೇಶ ವಿಸ್ತರಣೆಗೆ ಘಟಕ ವೆಚ್ಚ 45,000 ಆದರೆ ಅದರ ಶೇಕಡ 40% ಅಂದರೆ 18,000 ರೂಪಾಯಿ ಘಟಕ ವೆಚ್ಚಕ್ಕೆ ಸಹಾಯಧನ ಕೊಟ್ಟರೆ ಮೊದಲನೇ ವರ್ಷದಲ್ಲಿ 12,000, ಇದು ಕೂಡ 2 ಕಂತಲ್ಲಿ ಕೊಡುವಂಥದ್ದು. ಗೇರು ಆಗಲಿ, ಬೆಣ್ಣೆಹಣ್ಣು, ಗಾರ್ಸಿನಿಯಾ, ಪಪ್ಪಾಯ, ಹಲಸು, ರಾಂಬೂತಾನ್ ಮತ್ತು ಮ್ಯಾಂಗೋಸ್ಟಿನ್, ಮಾವು, ಸೀಬೆ, ಕಿತ್ತಳೆ, ಇವೆಲ್ಲ 2 ಕಂತುಗಳಲ್ಲಿ ಶೇಕಡ 40% ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಇದು ಘಟಕವಾರು ನಾನು ಹೇಳಲಿಕ್ಕೆ ಹೋದರೆ ಸಾಕಷ್ಟು ಸಮಯ ಬೇಕಾಗ್ತದೆ. ತಾವು ಸಮೀಪದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ತಾಲೂಕು ಮಟ್ಟದಲ್ಲಿದೆ ಮತ್ತು ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಲಭ್ಯ ಇರ್ತಾರೆ, ಅವರನ್ನ ಸಂಪರ್ಕಿಸಬಹುದು. ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಸೊರಬ ಮತ್ತು ಶಿಕಾರಿಪುರ ಭಾಗದಲ್ಲಿ ಹೆಚ್ಚಾಗಿ ಮಾವು ಒಂದು ಬೆಳೆಯನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಇದರ ಹಳೆಯ ಮಾವಿನ ತೋಟಗಳ ಪುನಶ್ಚೇತನಕ್ಕೂ ಕೂಡ ನಾವು ಅವಕಾಶವನ್ನು ನಾವು ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಲ್ಲಿ ಮಾಡಿಕೊಳ್ಳಲಾಗ್ತದೆ. ಇದರ ಘಟಕ ವೆಚ್ಚ 36,000 ಆದರೆ ಇದರ ಶೇಕಡ 50% ನಾವು ಅಂದರೆ 24,000 ರೂಪಾಯಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನ ಕೊಡಲಿಕ್ಕೆ ಹಳೆಯ ಮಾವು ತೋಟಗಳ ಪುನಶ್ಚೇತನ ಕಾರ್ಯಕ್ರಮ, ಇದಕ್ಕೂ ಕೂಡ ನಾವು ಸಹಾಯಧನ ಕೊಡ್ತೇವೆ. ಮತ್ತು ಕೃಷಿ ಹೊಂಡ, ಇದು 28x27x3, ಇದರ ಘಟಕ ವೆಚ್ಚ 1,80,000 ಆದರೆ ಶೇಕಡ 50% ಅಂದರೆ 90,000 ರೂಪಾಯಿ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರಬಹುದು ಸಂರಕ್ಷಿತ ಬೇಸಾಯ, ಅಂದರೆ ಪಾಲಿ ಮನೆಗಳಲ್ಲಿ ಹೆಚ್ಚು ಬೆಲೆ ಬಾಳುವಂತಹ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂತಹ ಒಂದು, ಉದಾಹರಣೆಗೆ ಹೈಬ್ರಿಡ್ ಕ್ಯಾಪ್ಸಿಕಮ್ ಆಗಿರ್ಬೋದು, ಕಲರ್ ಕ್ಯಾಪ್ಸಿಕಮ್ ಆಗಿರ್ಬೋದು, ಈಗ ಮತ್ತೆ ವಿವಿಧ ಹೂ ಬೆಳೆಗಳು, ಕ್ರೈಸಾಂಥಿಮಮ್ ಆಗಿರ್ಬೋದು, ಈ ರೀತಿಯ ಚೈನಾ ಎಸ್ಟರ್, ವಿವಿಧ ಹೈಬ್ರಿಡ್ ಹೂವಿನ ಬೆಳೆಗಳನ್ನು ಕೂಡ ಈಗ ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಈ ಸಂರಕ್ಷಿತ ಬೇಸಾಯ ಪದ್ಧತಿಯನ್ನ ಉತ್ತೇಜಿಸುವ ಸಲುವಾಗಿ ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಇದಕ್ಕೂ ಕೂಡ ಶೇಕಡ 50% ಸಹಾಯಧನ ಕೊಡಲಿಕ್ಕೆ ನಮಗೆ ಅವಕಾಶ ಇರ್ತದೆ.
1: ಈಗ ನಾವು ಹೇಳಿದ್ರಿ ಸರ್ ಇಷ್ಟೊತ್ತಿನಾಗೆ ಬೇರೆ ಬೇರೆ ಬೆಳೆಗಳನ್ನ ತಂದ್ರೆ, ಈಗ ರಾಂಬೂತಾನ್ ಆಗಿರ್ಲಿ, ಸುಗಂಧರಾಜ ಆಗಿರ್ಲಿ, ಆಮೇಲೆ ಬೇರೆ ಗೇರು ಬೆಣ್ಣೆ ಹಣ್ಣು ಇದೆಲ್ಲ ಹೇಳಿದ್ರಿ. ಈಗ ನಮ್ಮ ಸಾಂಪ್ರದಾಯಿಕ ಬೆಳೆಯಾದ ತೆಂಗು, ತೆಂಗಿಗೆ ಬಂದ್ರೆ ತೆಂಗಿನ ಒಂದು ತೋಟಗಳ ಪುನಶ್ಚೇತನಕ್ಕೆ ಅಥವಾ ಮತ್ತೆ ಹೊಸದಾಗಿ ಏನಾದ್ರೂ ಮಾಡೋರಿಗೆ ಅವಕಾಶ ಇದೆಯಾ?

0: ಖಂಡಿತವಾಗೂ ಖಂಡಿತವಾಗೂ ತಾವು ಕೇಳಿದ ಹಾಗೆ ತೆಂಗು ಸಾಂಪ್ರದಾಯಿಕ ಬೆಳೆ ಮತ್ತು ಇತ್ತೀಚಿನ ದಿನಗಳಲ್ಲಿ ತೆಂಗನ್ನ ಬೆಳೀಲಿಕ್ಕೆ ರೈತರಲ್ಲಿ ಆಸಕ್ತಿ ತುಂಬಾ ಕಡಿಮೆ ಆಗಿರ್ತದೆ. ಬಟ್ ಅದನ್ನ ಉತ್ತೇಜ ಮಾಡಕ್ಕೆ ನಮ್ಮ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೀವಿ. ಈ ಹೊಸ ಪ್ರದೇಶ ವಿಸ್ತರಣೆಗೆ ನಮಗೆ ಈ ಉದ್ಯೋಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಈಗ ಅದನ್ನ ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಮರು ನಾಮಕರಣ ಮಾಡಿದ್ದಾರೆ. ಸೊ ಆ ಯೋಜನೆ ಅಡಿಯಲ್ಲಿ ಹೊಸ ತೋಟಗಳ ನಿರ್ಮಾಣ ಮಾಡೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ. ಈ ಸಂರಕ್ಷಿತ ಬೇಸಾಯ ನಾನು ಏನ್ ಹೇಳ್ತಾ ಇದ್ದೆ ಅದರಲ್ಲಿ ಪಾಲಿಮನೆಯನ್ನ ನಿರ್ಮಾಣ ಮಾಡೋದಕ್ಕೂ ಸಹಾಯಧನ ಇದೆ, ಅದ್ರ ಜೊತೆಗೆ ಆ ಒಳಗಡೆ ಏನು ಬೆಳೆಗಳನ್ನ ಹಾಕ್ತಾರೆ ಅದಕ್ಕೂ ಕೂಡ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಇನ್ನೊಂದು ನಾವು ನೆರಳು ಪರದೆಯಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು, ಇದಕ್ಕೂ ಕೂಡ ನಾವು ಶೇಕಡ 50% ಸಹಾಯಧನವನ್ನು ಕೊಡ್ಲಿಕ್ಕೆ ಘಟಕ ನಿರ್ಮಾಣ ಮತ್ತು ಒಳಗೆ ಹಾಕುವಂತಹ ಬೆಳೆಗೂ ಕೂಡ ಇದ್ ಮಾಡ್ತೇವೆ. ಮತ್ತೆ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಈ ಸಮಗ್ರ ಪೀಡೆ ಮತ್ತು ರೋಗಗಳ ನಿರ್ವಹಣೆ ಮತ್ತು ಪೋಷಕಾಂಶಗಳ ನಿರ್ವಹಣೆ, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂತ ಒಂದು ಘಟಕ ಇದೆ. ಇದರಲ್ಲೂ ಕೂಡ ಒಂದು
1: ರಾಜ್ಯ ವಲಯದ ಅಥವಾ
0: ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ, ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದಕ್ಕೂ ಕೂಡ ಘಟಕ ವೆಚ್ಚ 1 ಹೆಕ್ಟೇರ್ಗೆ 1,500 ರೂಪಾಯಿ ಅಂದ್ರೆ ಶೇಕಡ 30% ಸಹಾಯಧನವನ್ನ ಸಮಗ್ರ ಪೀಡೆ ಮತ್ತು ಪೋಷಕಾಂಶಗಳ ನಿರ್ವಹಣೆಗೆ ಇದನ್ನ ಸಹಾಯಧನವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಇದನ್ನು ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಅಡಿಕೆಯಲ್ಲಿ ಬರುವಂತಹ ಎಲೆ ಚುಕ್ಕಿ ರೋಗದ ನಿರ್ವಹಣೆಗೆ ನಾವು ಇದರಲ್ಲಿ ಬರುವಂತಹ ಅನುದಾನವನ್ನ ಉಪಯೋಗಿಸ್ಲಿಕ್ಕೆ ಅವಕಾಶ ಇರ್ತದೆ. ಅದರ ಜೊತೆಯಲ್ಲಿ ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಈಗ ಮಲ್ಚಿಂಗ್ ಅನ್ನುವಂತಹ ಒಂದು ತಂತ್ರಜ್ಞಾನ ಇದೆ. ಅಂದ್ರೆ ಒಂದು ಕಡಿಮೆ ನೀರಿನಲ್ಲಿ ಮತ್ತು ಯಾವುದೇ ರೀತಿಯ ಒಂದು ಕಳೆಗಳ ಇದಕ್ಕೆ ಬೆಳವಣಿಗೆಗೆ ಅವಕಾಶ ಕೊಡದಲೇನೆ ಮಲ್ಚಿಂಗ್ ಮಾಡುವಂತ ಒಂದು ಪ್ರಾಕ್ಟೀಸ್ ಇದೆ. ಆ ಪದ್ಧತಿಯನ್ನ ಅಳವಡಿಸಿ ಆ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಕೂಡ ನಾವು ಸಹಾಯಧನವನ್ನ ಕೊಡ್ತೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾನವ ಅವಲಂಬಿತ ಕೃಷಿ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಮೆಕನೈಸೇಷನ್ ಅಂದ್ರೆ ಯಾಂತ್ರೀಕರಣವನ್ನ ಉತ್ತೇಜಿಸುವ ಸಲುವಾಗಿ ಈ ಮಿನಿ ಟ್ರ್ಯಾಕ್ಟರ್ ಅಂದ್ರೆ ಈ 2-wheel drive ಮತ್ತು 4-wheel drive, ಇದು 20 HP ಅಂತ ಕಡಿಮೆ ಇರುವಂತಹ ಏನು ಮೆಷಿನರೀಸ್ ನ ರೈತರು ಖರೀದಿ ಮಾಡಿದಲ್ಲಿ ಅದರಲ್ಲಿ ಶೇಕಡ 40% ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಈ ಘಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 50% ಸಹಾಯಧನಕ್ಕೆ ಅವಕಾಶ ಇರ್ತದೆ. ಅದ್ರ ಜೊತೆನಲ್ಲಿ ಈ IEC ಆಕ್ಟಿವಿಟೀಸ್ ಅಂದ್ರೆ ಪ್ರಚಾರ ಮಾಡುವಂತಹ ಒಂದು ಯೋಜನೆ ನಮ್ಮ ಇಲಾಖೆಯಲ್ಲಿ ಕೂಡ ಅವಕಾಶ ಇರ್ತದೆ. ಇದರಲ್ಲಿ ರೈತರಿಗೆ ಪ್ರವಾಸ ಮಾಡುವಂತದ್ದಾಗಿರ್ಬೋದು, ರಾಜ್ಯದ ಒಳಗೆ ಮತ್ತು ಏನು ರಾಜ್ಯದ ಒಳಗೆ ವಿವಿಧ ತೋಟಗಾರಿಕಾ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಮೇಳಗಳನ್ನು ಆಯೋಜನೆ ಮಾಡ್ತಾರೆ, ಅದರ ಭೇಟಿ ಸಲುವಾಗಿ ನಾವು ರೈತರನ್ನ ಕರ್ಕೊಂಡು ಹೋಗುವಂತ ಒಂದು ಅವಕಾಶ ಇರ್ತದೆ. ರಾಜ್ಯದ ಹೊರ ರಾಜ್ಯಕ್ಕೂ ಕೂಡ ಅವಕಾಶ ಇರ್ತದೆ. ಅದರ ಜೊತೆಯಲ್ಲಿ ಇದೆಲ್ಲ ಬೆಳೆಯನ್ನ ನಾವು ಬೆಳಿತೀವಿ, ಇದನ್ನ ಆದ್ಮೇಲೆ ಕೊಯ್ಲೋತ್ತರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ಅದಕ್ಕೂ ಒಂದು ಸಪೋರ್ಟ್ ಮಾಡೋದಕ್ಕೆ ಪ್ಯಾಕ್ ಹೌಸ್ ಅನ್ನುವಂತ ಒಂದು ಘಟಕ ಇದೆ. ಅದಕ್ಕೂ ಕೂಡ ನಾವು ಶೇಕಡ 50% ಅಂದ್ರೆ ಗರಿಷ್ಠ 240,000 ರೂಪಾಯಿ ಒಂದು ಘಟಕಕ್ಕೆ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಈ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಏನಿದೆ ಅದನ್ನ ತಡೆಯೋ ನಿಟ್ಟಿನಲ್ಲಿ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂದ್ರೆ ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ ಬೆಳೆಗಳನ್ನ ಕೊಯ್ದ ತಕ್ಷಣನೇ ಪ್ರಥಮವಾಗಿ ಅವನ್ನ ಸಂರಕ್ಷಣೆ ಮಾಡೋದಕ್ಕೆ ಅದು ಕೆಡದೇ ಇರೋ ರೀತಿಯಲ್ಲಿ ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅದೊಂದು ಯೂನಿಟ್ ಸ್ಥಾಪನೆ ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇದೆ. ಅದಕ್ಕೆ ಶೇಕಡ 35% ಅಂದ್ರೆ ಗರಿಷ್ಠ 12,25,000 ರೂಪಾಯಿ ಕೊಡಕ್ಕೆ ಅವಕಾಶ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಈ ಏನು ಈ ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಪ್ರಾಥಮಿಕ ಸಂಸ್ಕರಣಾ ಘಟಕಕ್ಕೆ ಹೆಚ್ಚಾಗಿ ಅಡಿಕೆ ಮತ್ತು ಅನಾನಸ್ ಬೆಳೆಗಳಲ್ಲಿ ಬೇಡಿಕೆ ಇರ್ತದೆ. ಆಸಕ್ತ ರೈತರು ನಮ್ಮ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಬಹುದು. ಅದರ ಜೊತೆಯಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ನ ತಡೆಯೋದಕ್ಕೆ ಈ ಶೀತಲೀಕರಣ ಘಟಕ ಇವಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತಿದ್ವಿ. ಗರಿಷ್ಠ ಶೇಕಡ 35% ಅಂದ್ರೆ 1,40,00,000 ರೂಪಾಯಿ ಕೂಡ ಸಹಾಯಧನ ಕೊಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಕಳೆದ ಸಾಲಿನಲ್ಲಿ ನಾವು ಜಿಲ್ಲೆಯಲ್ಲಿ 1 ಕೋಲ್ಡ್ ಸ್ಟೋರೇಜ್ ಯೂನಿಟ್ಗೆ ಸಹಾಯಧನ ಕೊಟ್ಟಿದ್ದೀವಿ. ಆಸಕ್ತ
1: ಈಗ ನೀವು ಶೀತಲೀಕರಣ ಘಟಕ ಅಂದಿದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಸಂಚಾರಿ ಶೀತಲೀಕರಣ ಘಟಕ ಕೂಡ ಬಂದಿದೆ,
0: ಅದಕ್ಕೂ ಕೂಡ ನಾವು ಸಹಾಯಧನ ಕೊಡ್ತೀವಿ. ಅದು ಈ ಮೋಟರೈಸ್ಡ್ ಇರುತ್ತೆ, ಅಂದ್ರೆ ಲಾರಿಗಳಲ್ಲಿ ಅದನ್ನ ಕಂಟೈನರ್ ಅದನ್ನ ತಗೊಂಡೋಗೋದು. ಅದಕ್ಕೂ ಕೂಡ ನಾವು ಯಾವ್ದಾದ್ರು ಅರ್ಜಿಗಳು ಬಂದ್ರೆ ನಾವು ಕೇಂದ್ರ ವಲಯ ನಮ್ಮ ಇಲಾಖೆ ಕಚೇರಿಯಿಂದ ಅದನ್ನ ಅನುಮತಿ ಪಡೆದು ಅದನ್ನ ಅನುಷ್ಠಾನ ಮಾಡ್ತೀವಿ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಸಸ್ಯಾಹಾರಿ ಆಗಿರ್ಬೋದು ಮಾಂಸಾಹಾರಿ ಆಗಿರ್ಬೋದು ಎಲ್ಲರಿಗೂ ಹೊಂದಿಕೊಳ್ಳುವಂತಹ ಒಂದು ಬೆಳೆ ಅಂತ ಹೇಳಿದ್ರೆ ಅಣಬೆ. ಅಣಬೆ ಕೂಡ ಉತ್ತೇಜನ ಮಾಡ್ಲಿಕ್ಕೆ ಉತ್ಪಾದನಾ ಘಟಕ ಆಗಿರ್ಬೋದು, ಅಣಬೆ ಬೀಜ ಉತ್ಪಾದನಾ ಘಟಕಕ್ಕೆ ಕೂಡ ಶೇಕಡ 40% ಸಹಾಯಧನವನ್ನ ಕೊಡ್ಲಿಕ್ಕೆ ಆಗ್ತದೆ. ಮತ್ತು ಈ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡ್ಲಿಕ್ಕೆ ಈ ಕಾಂಪೋಸ್ಟ್ ಅನ್ನ ಮಾಡುವಂತಹ ಘಟಕಕ್ಕೂ ಕೂಡ ನಾವು 40% ಅಂದ್ರೆ ಗರಿಷ್ಠ 12 ಲಕ್ಷ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಮತ್ತು

0: ಈ ಹೆಚ್ಚಿನ ಒಂದು ಆದಾಯ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ ಆಗೋದಿಲ್ಲ ಅಂತ ರೈತರಿಗೆ ಸಣ್ಣ ಮಟ್ಟದ ಅಣಬೆ ಉತ್ಪಾದನಾ ಘಟಕಕ್ಕೂ ಕೂಡ ನಾವು 1 ಲಕ್ಷ ರೂಪಾಯಿ ಘಟಕಕ್ಕೆ ನಾವು ಸಹಾಯಧನ ಕೊಡ್ತೇವೆ. ಅದರ ಘಟಕ ವೆಚ್ಚ ಸುಮಾರು 2 ಲಕ್ಷ ಆದ್ರೆ ಸಹಾಯಧನ 50% ಅಂದ್ರೆ ಶೇಕಡ 50% 1 ಲಕ್ಷ ಸಹಾಯಧನ ಕೊಡ್ತೀವಿ. ಅದರ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ತೋಟಗಾರಿಕಾ ಬೆಳೆಗಳ ಸಸಿಗಳ ಉತ್ಪಾದನೆ ಸಣ್ಣ ನರ್ಸರಿಗಳನ್ನ ಮಾಡೋದಕ್ಕೂ ಕೂಡ ನಾವು ಗರಿಷ್ಠ 10 ಲಕ್ಷ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಅವರು ಇಲಾಖೆಯಿಂದ ಕೊಡ್ತೀವಿ.
1: ಈಗ ನಮ್ಮ ಏನು ತೋಟಗಾರಿಕೆ ವಿಜ್ಞಾನ ಒಂದು ಕೋರ್ಸ್ ಮಾಡಿ ಬಂದಿರ್ತಾರೆ ಯುವಕರಿಗೆ ಕೂಡ ಅವಕಾಶ ಇದೆಯಾ ಸರ್ ಇದರಲ್ಲಿ?
0: ಖಂಡಿತ ಖಂಡಿತ, ನಮ್ಮಲ್ಲಿ ಈಗ 10 ತಿಂಗಳದ್ದು ಟ್ರೈನಿಂಗ್ ಕೋರ್ಸ್ಗಳು ಯುವಕರಿಗೆ ಅವಕಾಶ ಇದೆ. 10ನೇ ತರಗತಿ ಪಾಸ್ ಆದಂತದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ತೋಟಗಾರಿಕಾ ತರಬೇತಿ ಕೇಂದ್ರಗಳಿದೆ. ಅವರಿಗೆ ಈ ರೆಸಿಡೆನ್ಸಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ, ಅವರಿಗೆ ಸ್ಟೇ ಫಂಡ್ ಕೂಡ ಕೊಡ್ತೀವಿ, ಉಚಿತವಾದಂತಹ ಊಟ ಮತ್ತೆ ವಸತಿಯನ್ನು ಕೊಡ್ತೀವಿ.
1: ಸೊ ಈ ತರದ ಸ್ವ ಉದ್ಯೋಗಕ್ಕೆ ಕೂಡ ತಾವು
0: ಖಂಡಿತವಾಗು ಆತರ ಸುಮಾರು ಜನ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ರೂಪ ಮಾಡ್ಕೊಂಡಿರ್ತಾರೆ. ಈ ಸಣ್ಣ ನರ್ಸರಿ ಯೋಜನೆ ಅಡಿಯಲ್ಲೂ ಕೂಡ ನಾವು ಅವರಿಗೆ ಗರಿಷ್ಠ 10 ಲಕ್ಷ ಅಂದ್ರೆ ಅದರಲ್ಲಿ ಒಂದು ಪಾಲಿ ಹೌಸ್ ಇರಬೇಕು, ಒಂದು ಶೇಡ್ ನೆಟ್ ಇರಬೇಕು, ಮತ್ತೆ ನೀರಾವರಿಗೆ ವ್ಯವಸ್ಥೆ ಇರಬೇಕು, ಮತ್ತೆ ಅವ್ರ ಹತ್ರ ಗ್ರಾಫ್ಟಿಂಗ್ ಸ್ಕಿಲ್ಸ್ ಇರಬೇಕು. ಅದೆಲ್ಲ ನಾವು ತರಬೇತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ. ಅದನ್ನ ಅವರು ಜೀವನೋಪಾಯ ಮಾಡಲಿಕ್ಕೆ ಇದನ್ನ ಈ ಘಟಕದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಪ್ರಮುಖವಾದಂತಹ ಒಂದು ಏನು ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ನಾವು ಅನುಷ್ಠಾನ ಮಾಡ್ತಾ ಇದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ತೊಂದರೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಸೊ ಅದರ ಆ ಒಂದು
1: ಘಟನೆ ನಾವು ಹೇಳ್ಬೋದು ಅಲ್ವಾ?
0: ಖಂಡಿತ ಖಂಡಿತ, ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ತಾಲೂಕುಗಳಲ್ಲಿ 17, 5 ಮತ್ತು 24, 26, 4 ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಿಪರೀತವಾದಂತಹ ಒಂದು ಗಾಳಿ ಮಳೆ ಬಂದಿದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,200 ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ಅಡಿಕೆ ಬುಡ ಸಮೇತ ಬಿದ್ದಂತ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅದರ ಜೊತೆಯಲ್ಲಿ ಸಾಕಷ್ಟು ಈ ಹೆಚ್ಚು ಮಳೆ ಅಥವಾ ಹೆಚ್ಚು ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಇದೆಲ್ಲ ಜಾಸ್ತಿ ಏರುಪೇರು ಆಗೋದ್ರಿಂದ ಹವಾಮಾನದಲ್ಲಿ ಆಗುವಂತಹ ವೈಪರೀತ್ಯಗಳಿಂದ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಈ ಒಂದು ರೈತರಿಗೆ ಆಗುವಂತಹ ಸಮಸ್ಯೆಯನ್ನ ಮನಗಂಡು ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂದ್ರೆ ರಿವ್ಯಾಂಪ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನೋಂತ ಒಂದು ಯೋಜನೆಯನ್ನ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಉತ್ತೇಜನ ಮಾಡ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಇಲಾಖೆಯ ಬೆಳೆ ಅಡಿಕೆ ಆಗಿರೋದ್ರಿಂದ ನಾವು ಅದನ್ನ ಕಡ್ಡಾಯವಾಗಿ ಇನ್ಸೂರೆನ್ಸ್ ಮಾಡಿಸಿ ಅಂತೇಳಿ ರೈತರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ನಾವು ಅದನ್ನ ರೈತರಿಗೆ ಹೇಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಪ್ರಮುಖ 4 ಬೆಳೆಗಳನ್ನ ನಾವು ನೋಟಿಫೈ ಮಾಡಿದೀವಿ. ಅದರಲ್ಲಿ ಅಡಿಕೆ, ಕಾಳುಮೆಣಸು, ಮಾವು ಮತ್ತು ಶುಂಠಿ. ಇದರಲ್ಲಿ ಅಡಿಕೆಗೆ ವಿಮಾ ಮೊತ್ತ 1,28,000 ಆದ್ರೆ ಕಾಳುಮೆಣಸಿಗೆ 47,000 ಆಗ್ತದೆ ಪ್ರತಿ ಹೆಕ್ಟೇರ್ಗೆ, ಮಾವಿಗೆ 80,000 ಆದ್ರೆ ಶುಂಠಿಗೆ 1,30,000. ಇದು ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ. ಇದರಲ್ಲಿ ರೈತರು ವಂತಿಗೆಯನ್ನ ಕಟ್ಟಬೇಕಾಗ್ತದೆ ಅಂದ್ರೆ ಪ್ರೀಮಿಯಂ ಅಮೌಂಟ್ ಕಟ್ಟಬೇಕಾಗುತ್ತೆ. ಈ ಅಡಿಕೆಗಾದ್ರೆ ಪ್ರತಿ ಹೆಕ್ಟೇರ್ಗೆ 1 ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ 6,400 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಕಾಳು ಮೆಣಸಿಗೆ 4,230 ರೂಪಾಯಿ ಪ್ರತಿ ಹೆಕ್ಟೇರ್ಗೆ, ಮಾವಿಗಾದ್ರೆ 8,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ, ಶುಂಠಿಗಾದ್ರೆ 6,500 ರೂಪಾಯಿ ಹೆಕ್ಟೇರ್ಗೆ. ಸೊ ಅದನ್ನ ಒಂದು ರೈತರಿಗೆ ಅರ್ಥವಾಗುವ ಒಂದು ಇದರಲ್ಲಿ ಭಾಷೆಯಲ್ಲಿ ಹೇಳೋದಾದ್ರೆ ಅಡಿಕೆಗಾದ್ರೆ 1 ಗುಂಟೆಗೆ 64 ರೂಪಾಯಿ, ಕಾಳು ಮೆಣಸಿಗೆ 1 ಗುಂಟೆಗೆ 42 ರೂಪಾಯಿ 30 ಪೈಸಾ, ಮಾವಿಗಾದ್ರೆ 80 ರೂಪಾಯಿ, ಶುಂಠಿಗಾದ್ರೆ 65 ರೂಪಾಯಿ 1 ಗುಂಟೆಗೆ ರೈತರು ಪಾವತಿ ಮಾಡಬೇಕಾಗಿರ್ತದೆ. ಈಗ ಲೋನಿ ಫಾರ್ಮರ್ಸ್
1: ರೈತರ ವಂತಿಕೆ
0: ಲೋನಿ ಫಾರ್ಮರ್ಸ್ ಅಂದ್ರೆ ಅದು ಗರಿಷ್ಠ 25-30% ಆಫ್ ದಿ ಸಮ್ ಇನ್ಶೂರ್ಡ್ ಇನ್ಶೂರ್ಡ್ನ 25-30% ಇರುತ್ತೆ. ಸೊ ಅದರಲ್ಲಿ ರೈತರು 5% ಕಟ್ತಾರೆ, 5-7% ಇರುತ್ತೆ. ಇನ್ನು 12.5% ಕೇಂದ್ರದ ಪಾಲು ಮತ್ತು ಇನ್ನು 12.5% ಅಷ್ಟು ರಾಜ್ಯ ಸರ್ಕಾರದ ಪಾಲು ಪ್ರೀಮಿಯಂ ಆಗಿ ಕಟ್ಟಲಿಕ್ಕೆ ಇದನ್ನ ಮಾಡ್ತಾರೆ. ಸೊ ಈ ಒಂದು ಏನು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಅದನ್ನ ಹೋಬಳಿವಾರು ಟರ್ಮ್ ಶೀಟ್ಸ್ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಸುಮಾರು 6 ಪರಿಸ್ಥಿತಿಗಳಲ್ಲಿ ಈ ರೋಗ ಉತ್ತೇಜಿಸುವ ಪರಿಸ್ಥಿತಿ ಆಗಿರ್ಬೋದು, ಹೆಚ್ಚು ಮಳೆ ಆಗಿರ್ಬೋದು, ಹೆಚ್ಚು ಉಷ್ಣಾಂಶ ಆಗಿರ್ಬೋದು, ಒಂದು 6 ಪರಿಸ್ಥಿತಿ ಎಲೆ ಚುಕ್ಕಿ ರೋಗಕ್ಕೆ ಒಂದು ಪೂರಕ ವಾತಾವರಣ ಆಗಿರ್ಬೋದು, ಕೊಳೆ ರೋಗಕ್ಕೆ ಪೂರಕ ವಾತಾವರಣ ಆಗಿರ್ಬೋದು, ಇಂಥ 6 ಪರಿಸ್ಥಿತಿಗಳಲ್ಲಿ ಈ ಹವಾಮಾನ ಏನು ತೇವಾಂಶ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇವುಗಳ ವಿವಿಧ ಹಂತಗಳಲ್ಲಿ ಹೆಚ್ಚು ಕಡಿಮೆ ಆಗುವಂತ ಒಂದು ನಿಟ್ಟಿನಲ್ಲಿ ನಾವು ಅದ ಟರ್ಮ್ ಶೀಟ್ನ ಹೋಬಳಿವಾರು ನಾವು ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಸೊ ಅದನ್ನು ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಬೆಳೆಗಾರರು ರೈತ ಸಂಘಟನೆಗಳ ಸಮ್ಮುಖದಲ್ಲಿ ಅದನ್ನು ಸಿದ್ಧಪಡಿಸಿ ಕೊನೆಗೆ ಅದನ್ನು ತಹಶೀಲ್ದಾರ್ಗಳಿಂದ ನಮ್ಮ ಜಿಲ್ಲಾ ಮಟ್ಟಕ್ಕೆ ಅದನ್ನು ಅಪ್ರೂವ್ ಮಾಡಿ ಅದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ,

0: ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿರ್ಬೋದು, ನಾವು ಇಲಾಖೆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯಲ್ಲಿ ಅದನ್ನು ನಿರ್ಧಾರ ಮಾಡಿ ಅಪ್ರೂವ್ ಮಾಡಿ ನಾವು ಅದನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ಸೊ ಈ ರೀತಿ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಕೆಲವು ಕಳೆದ ಒಂದು ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಹವಾಮಾನವನ್ನು ಇದು ಆಗುವಂಥ ಎಷ್ಟು ಮಳೆ ಬೀಳ್ತದೆ, ಈ ಒಂದು ಮಾಪನ ಕೇಂದ್ರಗಳು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದನ್ನು KSNMDC ವತಿಯಿಂದ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಎಲ್ಲ ಪಂಚಾಯತಿಗಳಲ್ಲೂ. ಅವುಗಳು ಕೆಲವು ಏನಾಗಿದೆ, ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ. ಅಂದರೆ ಟೆಲಿಮೆಟ್ರಿಕ್ ರೈನ್ ಗೇಜ್ ಸ್ಟೇಷನ್ಸ್ ಏನಿದೆ ಎಲ್ಲ ಪಂಚಾಯಿತಿಯಲ್ಲಿ, ಅಲ್ಲಿ ಕಲೆಕ್ಟ್ ಆದಂತಹ ಏನು ಮಾಹಿತಿಯನ್ನು ನೇರವಾಗಿ KSNMDC ಅವರು ಈ ಇನ್ಸೂರೆನ್ಸ್ ಕಂಪನಿಗೆ ಕಳಿಸ್ತಾರೆ. ಸೊ ಆ ಟರ್ಮ್ ಶೀಟ್ಗೂ ಆ ಕಲೆಕ್ಟ್ ಆದಂತಹ ಮಾಹಿತಿಗೂ ವ್ಯತ್ಯಾಸಗಳಾದರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಸೊ ಈ ಕಲೆಕ್ಟ್ ಆಗುವಂತಹ ಏನು ಮಾಹಿತಿ ಮಳೆ ಮಾಪನ ಕೇಂದ್ರಗಳಲ್ಲಿ, ಉಷ್ಣಾಂಶ ಆಗಿರ್ಬೋದು, ಮಳೆ ಪ್ರಮಾಣ ಆಗಿರ್ಬೋದು, ಇದರಲ್ಲಿ ಸಮರ್ಪಕವಾದಂತಹ ಮಾಹಿತಿ ಬಾರದಲ್ಲೇನೆ ಅದಕ್ಕೆ ಬ್ಯಾಕಪ್ ಸ್ಟೇಷನ್ಸ್ ಒಂದು ಎರಡು ಕೊಟ್ಟಿರ್ತಾರೆ ಒಂದು ಪಂಚಾಯತಿಗೆ. ಅವುಗಳಲ್ಲೂ ಕೂಡ ಕೆಲವು ಲೋಪಗಳಾಗಿದ್ದು, ಸೊ ಈ ಮಾಹಿತಿಯನ್ನು ಕ್ರೋಢೀಕರಿಸುವ ಒಂದು ಹಂತದಲ್ಲಿ ಸಾಕಷ್ಟು ತೊಂದರೆಗಳಿರೋದ್ರಿಂದ ಕೆಲವು ತಾಲೂಕು ಮಲೆನಾಡು ತಾಲೂಕುಗಳಲ್ಲಿ ರೈತರಿಗೆ ಈ ಇನ್ಸೂರೆನ್ಸ್ ಕ್ಲೈಮ್ ಆಗೋದ್ರಲ್ಲಿ ಕೆಲವು ತೊಂದರೆಗಳಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಜಿಲ್ಲೆ ಸಂಸದರು ಇವರೆಲ್ಲರೂ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿ ಈ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೂ ಕೂಡ ಸಾಕಷ್ಟು ಬಾರಿ ಪತ್ರ ವ್ಯವಹಾರ ಮಾಡಿ ಇದನ್ನು ಸರಿಪಡಿಸಬೇಕು ಅಂತೇಳಿ ಹೇಳೋ ಸಂದರ್ಭದಲ್ಲಿ ಈಗ 80% ಮಳೆ ಮಾಪನ ಕೇಂದ್ರಗಳನ್ನು ಸರಿಪಡಿಸಿರ್ತಾರೆ. ಇನ್ನು ಕೆಲವು ಸರಿಪಡಿಸಬೇಕಾಗಿರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಅವನ್ನು ಸರಿಪಡಿಸಿ ಇದನ್ನು ಸಮರ್ಪಕ ಅನುಷ್ಠಾನಕ್ಕೆ ಅದನ್ನು ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಈ ಒಂದು 26-27 ಸಾಲಿನಲ್ಲಿ ಸುಮಾರು 127,417 ಜನ ರೈತರು ಈ ಬೆಳೆ ವಿಮೆ ಯೋಜನೆಯಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಸೊ ಇದೊಂದು ಹವಾಮಾನ ಆಧಾರಿತ ವಿಮೆ ಯೋಜನೆ ಆಗಿರೋದ್ರಿಂದ ಕಡ್ಡಾಯವಾಗಿ ನಾವು ಇನ್ಸೂರೆನ್ಸ್ ಬಂದೇ ಬರುತ್ತೆ ಅನ್ನುವಂತ ಒಂದು ಸಂದರ್ಭ ಇರೋದಿಲ್ಲ. ಹವಾಮಾನದಲ್ಲಿ ಏನಾದ್ರೂ ವೈಪರೀತ್ಯ ಆಯ್ತು ಅಂದ್ರೆ ಮಾತ್ರ ನಮಗೆ ರೈತರಿಗೆ ಒಂದು ಸಹಾಯ ಆಗುವಂತ ಒಂದು ಸಂದರ್ಭ ಬರ್ತದೆ.
1: ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ
0: ನಮ್ಮ ಎಲ್ಲಾ ತಾಲೂಕುಗಳಲ್ಲೂ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಇರ್ತಾರೆ ಮತ್ತು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಇರ್ತಾರೆ. ಅವರನ್ನ ಸಂಪರ್ಕ ಮಾಡಬಹುದು. ನನ್ನ ವೈಯಕ್ತಿಕ ನಂಬರ್ ಅನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. 9448999216 9448999216 ಇದು ನನ್ನ ಕಚೇರಿ ಅಫಿಷಿಯಲ್ ನಂಬರ್ ಇರ್ತದೆ.
1: ನಿಮ್ಮನ್ನು ಸಂಪರ್ಕಿಸುವುದಾದರೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಅಂತ ಹೇಳ್ಬಹುದಾ?
0: ನಾವು ಬೆಳಗ್ಗೆ 10-5 ಲಭ್ಯ ಇರ್ತೀವಿ. ಖಂಡಿತವಾಗೂ ತಾವು ದೂರವಾಣಿಗೆ ಸಂಪರ್ಕಿಸಬಹುದು.
1: ರೈತ ಬಾಂಧವರೇ ಹಾಗೂ ಕೇಳುಗರೆ, ಡಾಕ್ಟರ್ ಎಬಿ ಸಂಜಯ್, ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರು ಶಿವಮೊಗ್ಗ, ಇವರನ್ನು ತಾವು ಸಂಪರ್ಕಿಸುವುದಾದರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 9448999216. ಬೆಳಿಗ್ಗೆ 10 ಸಂಜೆ 5 ಒಳಗಾಗಿ ಇವರನ್ನ ಸಂಪರ್ಕಿಸಿ ತೋಟಗಾರಿಕೆ ಇಲಾಖೆ ಯೋಜನೆಗಳ ಕುರಿತು ಅಥವಾ ಏನೇ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದ ಯಾವುದೇ ಒಂದು ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳುತ್ತಾ, ಡಾಕ್ಟರ್ ಎ ಬಿ ಸಂಜಯ್ ಅವರೇ, ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರಕ್ಕೆ ಬಂದು ತೋಟಗಾರಿಕೆ ಇಲಾಖೆಯಿಂದ ದೊರೆತಕ್ಕಂಥ ಸೌಲಭ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಮತ್ತು ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಪರಿಸರ ಗೀತೆ ಕೇಳೋಣ.

ಪರಿಸರ ಗೀತೆ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ.

ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ದಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ದಿಯನ್ನು ವೇಗಗೊಳಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ದಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.
1: ಈಗ ವೇಳೆ 7:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಿಂದಿ ಚಿತ್ರಗೀತೆಗಳು. ದಿಲ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಸಂಗಡಿಗರು.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ ಬಲೆಯ ಮೀನಾಗಿ

ಸಣ್ಣ ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

0: ಮೋಹಿತೆ.
1: ಇವಳೇ ಮೋಸ ಮಾಡಿತ್ತು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸಬೇಕು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮುಂದಿನ ಭಾವಗೀತೆ ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು. ರಚನೆ ಡಾಕ್ಟರ್ HS ವೆಂಕಟೇಶಮೂರ್ತಿ.

0: ಆಕಾಶವಾಣಿ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
1: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನ ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇನೆ ಬರೆದಂತವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನ ಕನ್ನಡದಲ್ಲಿ ಕಟ್ಟಿಕೊಂಡಂತವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನ ಪಡೆದ ಮೊದಲ ಕವಯಿತ್ರಿ ಮತ್ತು ಎಂಕೆ ಇಂದಿರಾ ಪ್ರಶಸ್ತಿ, ಬಿಎಸ್ ಶ್ರೀಧರ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನ ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
2: ನಮಸ್ಕಾರ ಸರ್.
1: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದ್ರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನ ತಿಳ್ಕೊಂಡು ಕಾರ್ಯಕ್ರಮವನ್ನ ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನ ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
2: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕಂದ್ರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದ್ರೆ ಅವ್ರನ್ನ ಮದುವೆ ಆದ್ಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬಹುದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದ್ರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ

0: ಮನೆ ಸಿಕ್ತು ಅವರ
1: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನ ಬದಲಿಸಿದಂತ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಶಿವರುದ್ರಪ್ಪನವರು.
0: ಹೌದು, ಅವರು ನಾನು ಮದುವೆ ಆಗುವ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಡ್ ಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ ಅಲ್ಲಿ ಇಟ್ಕೊಂಡಿದ್ದೆ. ಅವ್ರಿಗೆ ಹೇಳ್ದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತಿರಲ್ವಾ ಅಂತಂದ್ರು. ಹೌದು ಸರ್, ಏನೋ ಒಂದು ಬರ್ದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದ್ರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹಿಂಗೆ ಬರ್ದಿದ್ದೆ, ಗಪದ್ಯ ತರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರ್ದಿದ್ದೀನಿ ಅಂತ ಅವ್ರು ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ, ಇದು ಇದನ್ನ ಸ್ವಲ್ಪ ಹಿಂಗ್ ಬರಿ ಅಂತ ಹೇಳಿದ್ರು. ಅಂದ್ರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬಾ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದ್ರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ, ಅವರ ಎದೆ ತುಂಬೆ ಹಾಡಿದ್ದನ್ನ ಅದೆಲ್ಲ ತುಂಬಾ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನ್ಗೆ ಇದು ಹೌದು ನೀನ್ ಬರ್ದಿದ್ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನ್ಗೆ ನನ್ನ ಕಾವ್ಯ ಯಾನದ ಹಾದಿಯಲ್ಲಿ ತುಂಬಾ ಸಹಾಯ ಮಾಡ್ತು.
1: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನ, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಾನೆ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಿ?
0: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
1: ಬರುತ್ತೇನೆ ಕೇಳುವಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
0: ಹೌದು.
1: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ರಾಯಮಾನವಾದಂತ ಕವನ ಯಾವುದು?
0: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸುದು. ಯಾಕೆಂದ್ರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನ್ ನಿಜ ಮತ್ತೆ ಸಹಜವಾಗಿದೆಯೋ ಅದನ್ನ ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರ್ದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದ್ರೆ ಫಸ್ಟ್ ಕಲೆಕ್ಷನ್ ಯಾವಾಗ್ಲೂ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಸಹಜವಾಗಿರುತ್ತೆ. ಕೆವಿ ಸುಬ್ಬಣ್ಣ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳ್ದೆ ನಾನು ಒಂದು 30 ಪದ್ಯ ಆಗಿದೆ ನಾನು ತರ್ಬೇಕಲ್ಲ ಅಂತ. ಅದಕ್ಕೆ ಅವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬಾ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಂ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನೀನು ಪ್ರಿಂಟ್ ಆಗ್ಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವ್ರು ಆಯ್ತು ಅಂದ್ರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ ಬೇರೆ. ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳೆ ಅಲ್ವಾ, ಕೇಳು ಅಂತ ಅಂದ್ರು. ನಾನು ಒಂದು ಮಾತು ಕೇಳ್ದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ. ಅಷ್ಟೇ ಅವರು, ಪಾಪ ಬೇರೆ ಏನು ಹೇಳಿಲ್ಲ. ನಾನು ಅವಾಗ ಇನ್ನು ಆಗತಾನೆ ಉದಯೋನ್ಮುಖ ಕವಯಿತ್ರಿ, ಎಲ್ಲೋ ಒಂದೆರಡು ಓದಿರ್ಬೋದು ಅಷ್ಟೇ. ಒಂದು ಆತರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯರ ಹಾಡುಗಳು ಅಂತ. ಒಟ್ಟಿಗೆ 3 ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು. ಹೊಸ ಮನುಷ್ಯ ಅವರು ಲೋಹಿ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನ ಒಂದು ಹತ್ತು ಹನ್ನೊಂದು ವರ್ಷ ತಂದ್ರು.
1: ಹಾಗೇನೆ ಹೊಸ ಮನಸ್ಸಲ್ಲಿ ತಮ್ಮ ಸಾತು ಇರಬೇಕು.
0: ನಾನು ಕೂಡ ಬಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್, ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದ್ರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ

0: ಪುಟ ನನಗೆ ಕೊಡ್ಬೇಕು ನೀವು ಅಂತ. ನಾನು ಕವಿತೆಗಳನ್ನ ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನ ಹಾಕ್ತೀನಿ ಅಂತ. ಆಯ್ತು ಇರ್ಲಿ, ನಿಂಗೊಂದ್ ಪುಟ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದ್ ಪುಟ
1: ಇರ್ಲಿ ಅಂತ ಕೊಟ್ರು.
0: ಬೇರೆ ಯಾವ್ದು ಕೊಟ್ಟಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ಅದನ್ನ ಹೇಳಲೇ ಇಲ್ಲ, ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನ ಓದ್ದಾಗ್ಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಮತ್ತೆ ಈಗ್ಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ ಸಾವಿರ ಪದ್ಯ ಬರೆದ್ರು, ಯಾವ್ದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನ್ಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದ್ರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದ್ರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನ್ಸೋದು, ನಾಗಭೂಷಣ್ ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ, ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದ್ರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದ್ರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡ್ಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ತಕೊಂಡ್ಬಿಟ್ಟಿದೀವಿ, ನೂರಾರು ವಸ್ತುಗಳನ್ನ ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರ್ದಿದ್ದೀನಿ ಸರ್ಕಿನ ಪ್ರಪಂಚ, ಅದು ಪದ್ಯ ಅಂತಾನೆ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತೆ ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವ್ದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82ನೇ ಇಸ್ವಿಯಲ್ಲಿ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನು ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ ನಾಲ್ಕು ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜನ ಅಯ್ಯೋ ಬಂದಿದೆ ಅಂತ ನಮ್ಗೆ, ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತಿ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರ್ದೆ, ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬಾ ಜನ ಅದ್ರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯ್ತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನ್ಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮನೇಲಿ ಎಲ್ಲ ಕಡೆ ಅಷ್ಟೇ, ಈ ಹೋಟ್ಲ್ ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ, ಗಲ್ಲದ ಮೇಲೆ ಮಹಿಳೆಯರು ಕೂತ ದುಡ್ಡು ಗಿಡ್ಡು ಎಲ್ಲ ಎಣಸದ ಹಾಕೋದು, ಅವರು ಒಳಗೆ ದೋಸೆ ಮಾಡೋದು, ತಂದ್ಕೊಡೋದು, ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದ ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆತರ ಇತ್ತು. ನಾವೇನು ಕೇಳ್ಬೇಕಾದ್ರೆ ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ, ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೆ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರು ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿ ಇದೆ. ಅದ್ ನಾನೇನ್ ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಸ್ವಲ್ಪ ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತ ಅಂದ್ಬಿಟ್ಟು ಅದು ತಮ್ಮನೇ

0: ಏನಿತ್ತು?
1: ಅದು ನೋಡಿ, ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ್ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣವಾ ಹಂಗ್ ಮಾಡೋಣವಾ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದ್ರೆ, ನಾನು ಅವಾಗ ಅವ್ರಿಗೆ ಹೇಳ್ತೇನೆ.

0: ನಾನೇ ತಗೊಂಡಿದ್ದಕ್ಕೆ ಅದೇ ಆಯ್ತು. ತುಂಬಾ ದೊಡ್ಡ ದೊಡ್ಡ ದೊಡ್ಡ ನಿರ್ಧಾರ ಆದ್ರೆ ನಿಮ್ಮನ್ನ ಕೇಳ್ತೀನಿ ನಾನು. ಸಣ್ಣ ಪುಟ್ಟದ್ದು ಯಾವ್ದೋ ಒಂದು ಯಾರಿಗೋ ಏನೋ ಕೊಡೋ ಅಂತದ್ದು ಮಾಡೋ ಅಂತದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನ ನಾನು ತಗೊಳ್ತೀನಿ ಅಂತ
1: ಹೇಳ್ತೀನಿ. ನಿಮ್ಮ ಹತ್ರ ಕೇಳಿದ್ರು ಕೂಡ ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು ಹಾಗಿದ್ರು ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ ಆದ್ರೆ ಅವರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು ತುಂಬಾ ಮೃದು. ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀ ಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನ್ ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯಕ್ಕೆ ಕಷ್ಟ ನನಗೆ. ಅದನ್ನ ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನ 1996 ಅಲ್ಲೇ ಬರೆದಿದ್ದು ನಾನು. ಆ ನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನು ಕಾವ್ಯದಲ್ಲಿ ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ನನಗೆ ಆದ್ರೆ ಅದು ತೀವ್ರವಾದ ಒಂದು ಭಾವನೆಗಳು ಇರುತ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು ಅಂತ ಅನ್ಕೊಂಡ್ರು ಎಲ್ಲವನ್ನು ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನು ಬರೆದು ನಾನೇ ಕತೆಗಾರ್ತಿಯಾಗ್ಬೇಕಂತ ಇಷ್ಟಪಟ್ಟಿದ್ದು. ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸಿಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೆ
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು. ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯ್ತು, ಕಾದಂಬರಿ ಆಯ್ತು, ಕಥೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ರೆ
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದ್ರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
1: ಸಂಕಲನ ಮಾಡ್ಬಿಟ್ರಿ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರು. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GSS ಅವರ ಅಭಿನಂದನ ಗ್ರಂಥಕ್ಕೆ. ಸುವರ್ಣ ಕಾವ್ಯ ಅಂತ ಹೇಳಿ ಒಂದು ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನ ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟ್. ಅದು ನನಗೆ ತುಂಬಾ ಖುಷಿ ಕೊಡ್ತು.
1: ಅಹಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲ್ಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನ್ಗೆ ಅನ್ಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರ್ಕೊಂಡು ಒಂದು ತುಂಬಾ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನ್ ಹೇಳ್ತೀರಿ?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನ,
0: ಮಧುರ
1: ಇದೆ,
0: ಎಲ್ಲ ಕವಿಗಳ ಹೆಸರು.
1: ಒಂದು ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಆ ಎಲ್ಲ ಪ್ರಶಸ್ತಿನ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದವ್ರಿಗೆ ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳ್ದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತ ಅಂದ್ರು. ನಾನು ಅದನ್ನ ತಗೊಂಡೆ. ಆದ್ರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗ್ಬೇಕಿತ್ತು ಅಂತ ನನಗೆ ಈಗಲೂ ಅನ್ಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ ಇಷ್ಟ ಆಗೋದಿಲ್ಲ.

0: ಆದ್ರೆ ನನ್ನ ನಾನು ಅದನ್ನ ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನ್ ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ ಅಲ್ಲಿ ಕಳಿಸಿರ್ಬೋದು, PDF ಅಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದ್ರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗ ಆಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನ ಅವರೇ ಕಣ್ಣುಗಳಿಂದ ನೋಡ್ಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಆದ್ರೆ ನಾನು ಮುನ್ನುಡಿ ಮತ್ತೆ ಬೆನ್ನುಡಿ ಈ ತರ ಬರೆಯಕ್ಕೆ ನಾನು ಇಷ್ಟಪಡದ ಇಲ್ಲ. ಅದನ್ನ ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನ ಹೇಳಿ ಬೇಜಾರು ಮಾಡಿದೀನಿ. ಆದ್ರೆ ನಾನು ಅವರೆಲ್ಲ ಪದ್ಯಗಳನ್ನು, ಮತ್ತೆ ಒಂದ್ ಪೇಪರ್ ಅಲ್ಲಿ ಒಂದ್ ಸಣ್ಣ ಪದ್ಯ ಏನಾದ್ರು ಬಂದ್ರು ಅಥವಾ ಫೇಸ್ಬುಕ್ ಅಲ್ಲಿ ಒಂದ್ ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರ್ಲಿ ಅದನ್ನ ನಾನು ತುಂಬಾ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ. ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದೆ. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ದಿವಸ ಒಂದ್ ಮೂರ್ನಾಲ್ಕು ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ ಒಂದ್ ಗಂಟೆಗೆ ಎರಡ್ ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ, ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನ ನಾನು ಹಳೆದನ್ನ ಅದನ್ನ ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನ ಓದಿ ನಾನು ಅದನ್ನ ಅದರ ಸ್ವಾರಸ್ಯವನ್ನ ಈಗೀಗ ತಿಳ್ಕೊತಾ ಇದ್ದೇನೆ. ಹೌದು, ಹಿಂಗ ಅರ್ಥ ಇರುತ್ತೆ ಅಂದ್ರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬಾ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳಿದವರು ಇದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಏನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರ್ದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರ್ದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ಲಿಲ್ಲ, ಆದ್ರೆ ನಾನು ಅದನ್ನ ಪಡ್ಕೊಂಡಿದ್ದೀನಿ. ನವ್ಯ ಕಥೆಗಾರರು ಮತ್ತೆ ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನ್ಸುತ್ತೆ.
1: ಹಾಗೇನೆ ನಮ್ಮ ಶಿವಮೊಗ್ಗ ಅಂತಂದ ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನ ಕಟ್ಟಿಕೊಡುವಂತಹದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೇಕು ಸವಿತಾ ನಾಗಭೂಷಣ್ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನ ಅಲ್ಲಿ ನೋಡಿದ್ದೀನಿ. KS ಇರ್ಬೋದು, ಪುತಿನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, GSS ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬಾ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ. ನನಗೆ ಅವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ MK ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದ್ರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮ್ಗಿದ್ದ ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂತದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ, ಜಗತ್ನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತೆ ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿನೂ ಇದೆ, ಜಗತ್ತು ತುಂಬಾ ಅಸಂಖ್ಯ

0: ಮುಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯತ್ತೆ, ಹೊರಗಿಂದ ಒಳಗೆ ಬರುತ್ತೆ, ಒಳಗಿಂದ ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ.
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಾದ್ರೆ ಜಾತ್ರೆಯಲ್ಲಿ ಶಿವ, ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದೊಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿದ್ದ ಒಂದು ಸಣ್ಣದು ಅಂದ್ರೆ ತನುವಿನೊಳಗೆ ಅನುದಿನವಿದ್ದು ಎನ್ನ ಮನೆಯಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಲ್ಲ, ಅದು ಎರಡೇ ಸಾಲು ಇರ್ಬೋದು, ಅದು ನನ್ ಭಾರಿ ನನ್ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ,
0: ತುಂಬಾ ಇವೆ ಕನ್ನಡದಲ್ಲಿ. ಏನಿಲ್ಲ ಅಂದ್ರು ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ, ಕವಿಯ ಬಗ್ಗೆ ಬರೆದ್ಬಿಟ್ಟಿದ್ದೀರಿ.
0: ಹೌದು.
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬಾ ಬರ್ದಿದ್ದೀನಿ, ಒಂದು ನಾಲ್ಕೈದು. ಯಾಕಂದ್ರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ,
1: ಆತ್ಮಾವಲೋಕನ.
0: ಹೌದು. ಈಗ ಮನುಷ್ಯ ಅವನು ಎಂತನೇ ಆಗ್ಲಿ, ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣ ಮನೋಭಾವ.
0: ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸ ಮೇಲೆ ಹೋಗರಾಗೆ ಬರುವಂತದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ. ನಮಗೊಂದು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನ ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೇವೆ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ
0: ಹೇಳಿದ್ರು.
1: ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೆ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗ್ಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲನ್ನ ನುಡಿಯು ಕನ್ನಡವೇ ಆಗಿರಲಿ, ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ, ಹಿಮಾಲಯವು ಮುಡಿಯಲ್ಲಿ ಸಹ್ಯಾದ್ರಿಯು ಅಡಿಯಲ್ಲಿ ಅಲ್ಲಲ್ಲಿಯೇ ಇರಲಿ, ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ ಶಿವಮೊಗ್ಗೆಗೇ ಬರಲಿ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ, ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ, ಸೊರಗದಿರಲಿ ಬೇಲೂರಿನ ಬಾಲೆ ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.

0: ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನೇ ಸುತ್ತೊಡೆದು ಬಿಡ್ರಿ ತಾವು.
1: ಇಡೀ ದೇಶದಲ್ಲಿ ಇದ್ರು ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದನ್ನ.
0: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
1: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರೀತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿದೆ.
0: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
1: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವ್ ಇರೋ ತನಕ ಬಹುಶಃ ನಾನು ಅನ್ಕೋತಾ ಇರ್ತೀನಿ ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರೀತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗ್ಲೂ ನಾನು ಅನ್ಕೊಳ್ಳೋದು. ಆದ್ರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರೀತೀನಿ ಅಂತ ಹೇಳಕ್ ಬರೋದೇ ಇಲ್ಲ.
0: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಗಾರರಾಗಿ, ಕಥೆಗಾರ್ತಿಯಾಗಿ ಲೇಖನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸಿಕೊಂಡಿದ್ದೀರಿ ಅಂದ್ರೆ ತಾವು ಸಾಹಿತ್ಯ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನ ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನ ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ರಿಂದ ಧನ್ಯವಾದ, ನಮಸ್ಕಾರ.
1: ನನಗೂ ಖುಷಿ ಆಯ್ತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್.
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಈಗ ವೇಳೆ 10:24 ಆಕಾಶವಾಣಿ ಭದ್ರಾವತಿ ಶಿವಮೊಗ. ಚಿತ್ರಗೀತೆಗಳು. ಚಂದವಳ್ಳಿಯ ತೋಟ ಚಿತ್ರಗೀತೆ ಹಾಡಿದ್ದಾರೆ ಎಲ್ಲರ ಈಶ್ವರಿ.

ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ಮಹಿಳಾ ತಂಡಗಳ ನಡುವೆ ಲಂಡನ್ ಓವನ್ನಲ್ಲಿ ನಡೆಯುವ ಐಸಿಸಿ T20 ಎರಡನೇ ಸೆಮಿಫೈನಲ್ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಾ ವಿವರಣೆಯ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಬಹುದು. ನ್ಯೂಸ್ ಆನ್ ಆರಪ್ನಲ್ಲಿ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.